ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 9ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 31ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಎತ್ತಿ ಹಿಡಿದಿದೆ. ನವದೆಹಲಿಯಲ್ಲಿ ನಿನ್ನೆ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡುವಂತೆ CWRC ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಮತ್ತು ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾನುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಲೋಕಸಭೆ ನಿನ್ನೆ ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಅಂಕಿತ ದೊರೆತಿದೆ. ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ

ಈ ಶಾಸನವು ಜನಗಣಮನ ರಾಷ್ಟ್ರಗೀತೆಗೆ ಇರುವ ಶಾಸನಬದ್ಧ ರಕ್ಷಣೆಯನ್ನೇ ವಂದೇ ಮಾತರಂ ರಾಷ್ಟ್ರೀಯ ಗೀತೆಗೂ ವಿಸ್ತರಿಸಲಿದೆ. ದೇಶದಲ್ಲಿ ಈ ತಿಂಗಳ ಒಂದರ ವೇಳೆಗೆ 33.13 ಕೋಟಿ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರಿದ್ದು, ಇವರಲ್ಲಿ 10.58 ಕೋಟಿ ಮಂದಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಲೋಕಸಭೆಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಬಳಸಲಾಗುತ್ತಿರುವ ಆಧಾರ್ ದೃಢೀಕರಣ ವ್ಯವಸ್ಥೆಯ ಭದ್ರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಹಾರ್ಡ್ವೇರ್ ಸೆಕ್ಯೂರಿಟಿ ಮಾಡ್ಯೂಲ್ ಅನ್ನು ಉನ್ನತೀಕರಿಸುವ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಆತ್ಮೀಯ ಶ್ರೋತೃಗಳ, ಇನ್ನೀಗ ಕೇಳಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನಭಂಡಾರ ಕೇಳುವಿರಿ. ಇದಾದ ನಂತರ ಭಾವಗೀತೆಗಳ ಯಾನ. ಬೆಳಗ್ಗೆ 9:00 ಇಂದಿನ ವಿಶೇಷ ಶಹೀದ್ ಉಧಮ್ ಸಿಂಗ್ ಅವರನ್ನು ಕುರಿತಾದ ಕಾರ್ಯಕ್ರಮ. 10:02 ಓಲ್ಡರ್ಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ.

ಮಧ್ಯಾಹ್ನ 12:05 ಕರೆಗೊಂದು ಹಾಡು ಚಿತ್ರಗೀತೆಗಳ ಕಾರ್ಯಕ್ರಮ. ಒಂದು 1:20 ಸಿನಿ ಕ್ವಿಜ್ ಶುಕ್ರವಾರದ ವಿಶೇಷ. 2:15 ಸ್ಪಂದನ ಶ್ರೋತೃಗಳ ಇಮೇಲ್ ಆಧಾರಿತ ಕಾರ್ಯಕ್ರಮ. 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 4:00 ಪಿಟಹಾರ. 4:30 ಪರಿಮಳ. 5:15 ನಮ್ಮ ನಿಲಯದಿಂದ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಇದಕ್ಕೂ ಮುನ್ನ 5:05 ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. ಸರಣಿ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಇದರ ಸಹಯೋಗ ನ್ಯಾಯಸಂಸ್ಥೆ. ನಿರ್ಮಾಣ ಜಾಂಪಣ್ಣ ಆಶಿಯಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ವಂದೇ ಮಾತರಂ 150 ಸಂಭ್ರಮ. ಇದರ ಜೊತೆಗೆ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು

ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ PR. ಇದರ ಭಾಗ ಎರಡು ಕೇಳುವಿರಿ. ಪರಿಕಲ್ಪನೆ ಪರಿಸ್ಥಿತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಯುವ ಧ್ವನಿ. 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ವಿದ್ಯಾಭೂಷಣ ಅವರ ಗಾಯನದಲ್ಲಿ ಪುರಂದರದಾಸರ ರಚನೆಯನ್ನ ಆಲಿಸಿದಿರಿ. ಈಗ ಮತ್ತೊಂದು ಪುರಂದರದಾಸರ ರಚನೆಯನ್ನ ಶ್ಯಾಮಲಾ ಜಾಗೀರದಾರ್ ಅವರ ಧ್ವನಿಯಲ್ಲಿ ಕೇಳಿ.

0: ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಈವರೆಗೂ ಭಕ್ತಿಗೀತೆಗಳನ್ನ ಕೇಳಿದ್ರಿ. ಇನ್ನು ಮುಂದೆ ಕನ್ನಡ ಚಿತ್ರಗಳಿಂದ ಆಯ್ದ ಕೆಲವು ಭಕ್ತಿಗೀತೆಗಳನ್ನ ಕೇಳುವಿರಿ. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ.
1: ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ನಾದೋಪಾಸನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ದಿವಸಕ್ಕೂ ಅದರದೇ ಆದಂತಹ ಮಹತ್ವವಿದೆ. ಹಿಂದೂ ಸಂಪ್ರದಾಯದಲ್ಲಿ ವಿಶೇಷತೆ ಇಲ್ಲದ ದಿನವೇ ಇಲ್ಲ ಅಂತ ಸಹ ಹೇಳಬಹುದು. ಇಲ್ಲಿ ವಾರದ ಪ್ರತಿಯೊಂದು ದಿನವನ್ನ ಒಂದೊಂದು ದೇವರಿಗೆ ಮೀಸಲಿಟ್ಟು ಭಕ್ತಿಗೆ ಅನುಸಾರವಾಗಿ ನಾವೆಲ್ಲರೂ ಪೂಜಿಸುತ್ತೇವೆ. ಸೋಮವಾರ ಈಶ್ವರನ ವಾರವಾದರೆ ಮಂಗಳವಾರ ಬನಶಂಕರಿಯ ವಾರ, ಬುಧವಾರ ಗಣೇಶ ಹಾಗೂ ಕೃಷ್ಣನ ವಾರ, ಗುರುವಾರ ರಾಯರಿಗೆ ಮೀಸಲಿಟ್ಟ ವಾರ, ಶನಿವಾರ ವಿಷ್ಣುವಿನ ವಾರ, ಶನಿದೇವನ ವಾರ, ಭಾನುವಾರ ಶ್ರೀರಾಮಚಂದ್ರನ ವಾರ. ಅರೆ, ಶುಕ್ರವಾರ ಬಿಟ್ರಲ್ಲ ಅಂತ ಭಾವಿಸ್ತಾ ಇದ್ರೆ ಇಲ್ಲ, ಇಂದೇ ಶುಕ್ರವಾರ ದೇವಿಯ ವಾರ, ತಾಯಿ ಮಹಾಲಕ್ಷ್ಮಿಯ ವಾರ.

ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಗಾಯನದಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದು ಪುರಂದರದಾಸರ ರಚನೆಯಾಗಿತ್ತು.

ಜಿ ಉದಯಶಂಕರ್ ಅವರ ಗೀತ ರಚನೆ. ಇದು ಹೊಸ ಇತಿಹಾಸ ಚಿತ್ರದ ಗೀತೆ ಆಗಿತ್ತು. ಗೀತೆಯನ್ನು ಹಾಡಿದವರು ಎಸ್ ಜಾನಕಿ, ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ. ಜೀವನ ಚೈತ್ರ ಈ ಚಿತ್ರದ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ದೆಹಲಿಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯಲ್ಲಿ ಸ್ಥಾಪಿಸಲಾಗಿರುವ ಕೈಮಗ್ಗ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರಕ್ಕೆ ಆಗಸ್ಟ್ 3 ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ ನೀಡಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಸಂಪ್ರದಾಯ ಮತ್ತು ತಂತ್ರಜ್ಞಾನವನ್ನು ಒಗ್ಗೂಡಿಸುವ ಕೇಂದ್ರದ ದೃಷ್ಟಿಯನ್ನು ಪ್ರತಿಬಿಂಬಿಸುವ 5 ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿನಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ 2 ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗುತ್ತಿದೆ. ಮಡಿಕೇರಿ ತಾಲೂಕಿನಲ್ಲಿ ಮೈಕೊರೆಯುವ ಚಳಿ, ಗಾಳಿ ಸಹಿತ ಮಳೆ ಸುರಿಯುತ್ತಿದೆ. ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಪೋಸ್ಟ್ ಅಳಿಸಲ್ಪಟ್ಟ ಘಟನೆಗೆ ಸಂಬಂಧಿಸಿ ಮೆಟಾ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆದಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಿದ್ದು 1,00,000 ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 27,700 ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ಗಳು ಕಾರ್ಯಾರಂಭ ಮಾಡಿದ್ದು ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನಂಗ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ,
3: ಆರ್ಬಿಐ ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: 7:05 ಪ್ರದೇಶ ಸಮಾಚಾರವನ್ನ ಕೇಳುವಿರಿ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
8: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ, ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘು ಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟ್ರಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾಸೃಷ್ಟಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟ್ರಪತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಕಲ್ಪನೆ

0: ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ. ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1 ಜುಲೈ 2017ರಂದು. ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ. ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್ ಮೊಬೈಲ್ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
1: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657,52,00,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771,68,00,000 ರೂಪಾಯಿ ಸೇರಿ ಒಟ್ಟು 9,429,20,00,000 ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1,00,000 ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700 ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 MW ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ, ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆ ಮುಕ್ತ ಯುವಜನತೆ ಎಂಬ ರಾಷ್ಟವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ ನಾಡಿದ್ದು ಆಗಸ್ಟ್ 2ರಂದು ದೇಶಾದ್ಯಂತ 10,000 ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆ ಮೂಲಕ ದೇಶದ ಯುವ ಜನರನ್ನುದ್ದೇಶಿಸಿ ಮಾತನಾಡುವ ನಿರೀಕ್ಷೆಯಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂದಾಜು 5,000 ಎಕರೆಗಳಷ್ಟು ದಟ್ಟ ಪರಿಭಾವಿತ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ದು, ಸಮುದಾಯದ ಸಹಭಾಗಿತ್ವದಲ್ಲಿ ಪರಿಭಾವಿತ ಅರಣ್ಯ ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರಾಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ಥ ಶಿವಮೊಗ್ಗದ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ.
5: ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ, ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದು ದಟ್ಟವಾದ

0: ಅಂತ ಅರಣ್ಯಗಳು ನೂರಾರು ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಆದ್ರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡ್ದು ಹಾಕ್ತಾ ಇದ್ದಾರೆ. ಪುನಃ ಮನವಿಯನ್ನು ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತಹ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು.
1: ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಐಆರ್ ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋಖೋ ವಿಭಾಗದಲ್ಲಿ ಎಸ್ಎನ್ ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತ ಮತ್ತು ಎಸ್ ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡಾ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ ಶೇಕಡಾ 50ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡಾ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ದಿನ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ

0: ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನ ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
1: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ ಇಂಥವುಗಳನ್ನೇ, ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 1910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರ್ದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಯ ತುಂಬ ಬರೀ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳ ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯಿಂದ ಮೂಡಿತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವ ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ್ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯ್ತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳ ಯಾನ. ಗುಗ್ಗರಿ ಶಾಂತವೀರಪ್ಪ.

ಶಿವರುದ್ರಪ್ಪ, ನಮ್ಮೆಲ್ಲರ ಪ್ರೀತಿಯ ಜಿ ಎಸ್ ಶಿವರುದ್ರಪ್ಪ. ಫೆಬ್ರವರಿ 7, 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನನ. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ತಂದೆ ಶಾಲಾ ಶಿಕ್ಷಕರು ಹಾಗೂ ಸಾಹಿತ್ಯ ಪ್ರಿಯರು ಸಹ. ಜಿಎಸ್ ಶಿವರುದ್ರಪ್ಪನವರು ಶಿಕಾರಿಪುರ ಹಾಗೂ ದಾವಣಗೆರೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪೂರೈಸ್ತಾರೆ. ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸ. ಜಿಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಕುವೆಂಪು ಅವರ ಮೆಚ್ಚಿನ ಶಿಷ್ಯರು ಸಹ. ಇಂದಿನ ಭಾವಯಾನ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪನವರ ಕೆಲವು ಭಾವಗೀತೆಗಳು.

ಮುಂಗಾರಿನ ಅಭಿಷೇಕಕ್ಕೆ ಈ ಸಾಲುಗಳಿದ್ದ ಗೀತೆಯನ್ನ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಒಂದು ಗೀತೆ

ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ. ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವುದನ್ನು ತಡೆಯಲು ಉದ್ದೇಶಿಸಿರುವ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ತನ್ನ ಅಂಗೀಕಾರ ನೀಡಿದೆ. ಲೋಕಸಭೆಯು ಬುಧವಾರವೇ ಈ ವಿಧೇಯಕವನ್ನು ಅಂಗೀಕರಿಸಿದ್ದು ನಿನ್ನೆ ರಾಜ್ಯಸಭೆಯು ಸಹ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಧೇಯಕವನ್ನು ಮಂಡಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಈ ವಿಧೇಯಕದ ಮೇಲಿನ ಚರ್ಚೆಗೆ 7 ಗಂಟೆಗಳ ಸಮಯವನ್ನು ನಿಗದಿಪಡಿಸಿದ್ದರು. ಈ ನೂತನ ಶಾಸನ ಅತ್ಯಂತ ಕಠಿಣ ನಿಬಂಧನೆಗಳನ್ನು ಒಳಗೊಂಡಿದ್ದು ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ ಹಾಗೂ ಅಪರಾಧಿಗಳ ಆಸ್ತಿ ಜಪ್ತಿ ಮಾಡುವಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ದಿನನಿತ್ಯದ ವಿಚಾರಣೆಗಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹಾಗೂ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಧೇಯಕದ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್, ಈ ವಿಷಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಮತ್ತು ಎಲ್ಲರಿಗೂ ನೇರವಾಗಿ ಸಂಬಂಧಿಸಿದೆ ಎಂದರು. ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಯಲು ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳನ್ನು ಅವರು ಪಟ್ಟಿ ಮಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನತೆಯೇ ದೊಡ್ಡ ಹೂಡಿಕೆಯಾಗಿದ್ದಾರೆ ಎಂದ ಅವರು, ದೇಶದಲ್ಲಿದ್ದ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ 7ರಿಂದ 22ಕ್ಕೆ ಏರಿಕೆಯಾಗಿದ್ದು ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಇದು ಸುಲಭ, ಲಭ್ಯತೆ ಮತ್ತು ಕೈಗೆಟುಕುವ ವೆಚ್ಚದ ಮೂಲಕ ವೈದ್ಯಕೀಯ ಶಿಕ್ಷಣದಲ್ಲಿ ತಂದಿರುವ ಪ್ರಜಾಪ್ರಭುತ್ವೀಕರಣವಾಗಿದೆ ಎಂದು ಪ್ರತಿಪಾದಿಸಿದರು. ಸಚಿವರ ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ, ಕಳೆದ ಹಲವಾರು ದಶಕಗಳಿಂದ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾ ಬಂದಿವೆ. ಈ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರಂತರವಾಗಿ ಅಪಾಯಕ್ಕೆ ಸಿಲುಕಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಎಲ್ಲ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವುದು ಈಗಿನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಸಂಸತ್ತು ಕಠಿಣ ಕಾನೂನು ನಿಬಂಧನೆಗಳನ್ನು ಒಳಗೊಂಡ ಮಹತ್ವದ ಮಸೂದೆಯನ್ನು ಅಂಗೀಕರಿಸಿದೆ ಎಂದರು. ವಿದ್ಯಾರ್ಥಿಗಳ ಶ್ರಮಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಹಾಗೂ ವಿಕಸಿತ ಭಾರತದ ಭದ್ರ ಅಡಿಪಾಯವನ್ನು ನಿರ್ಮಿಸಲು ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಮತ್ತು ಪರೀಕ್ಷಾ

0: ಮಾಫಿಯಾಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು. ರಾಷ್ಟ್ರಗೀತೆ ಹಾಗೂ ರಾಷ್ಟೀಯ ಚಿಹ್ನೆಗಳ ಗೌರವ ರಕ್ಷಣೆಗಾಗಿ ರೂಪಿಸಲಾಗಿರುವ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಗೀಕಾರ ನೀಡಿದೆ. ಈ ವಿಧೇಯಕಕ್ಕೆ ಬುಧವಾರವೇ ರಾಜ್ಯಸಭೆಯು ಅಂಗೀಕಾರ ನೀಡಿದ್ದು ನಿನ್ನೆ ಲೋಕಸಭೆಯು ಸಹ ತನ್ನ ಸಮ್ಮತಿ ಸೂಚಿಸಿದೆ. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ಸೂಕ್ತ ತಿದ್ದುಪಡಿ ತರುವ ಸಂಬಂಧ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು. ನೂತನ ಶಾಸನದ ಪ್ರಕಾರ ರಾಷ್ಟ್ರಗೀತೆಯಾದ ಜನಗಣಮನಕ್ಕೆ ನೀಡಲಾಗಿರುವಂತೆಯೇ ರಾಷ್ಟ್ರೀಯ ಗೀತೆಯ ಸ್ಥಾನಮಾನ ಹೊಂದಿರುವ ವಂದೇ ಮಾತರಂ ಗೀತೆಗೂ ಸಮಾನವಾದ ಶಾಸನಬದ್ಧ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ರಾಷ್ಟ್ರೀಯ ಗೀತೆಗೆ ಅವಮಾನ ಎಸಗುವ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವ ಅಪರಾಧಗಳಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ನಿರಂತರವಾದ ಸಂವಾದ, ಪಾರದರ್ಶಕತೆ ಹಾಗೂ ತಾಂತ್ರಿಕ ಸಹಕಾರದ ಮೂಲಕ ಮಹಾನದಿ ಜಲ ವಿವಾದಕ್ಕೆ ಉಭಯ ರಾಜ್ಯಗಳಿಗೂ ಸ್ವೀಕಾರಾರ್ಹವಾದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ಸಮುದ್ರಯಾನದಲ್ಲಿರುವ ಭಾರತೀಯ ನಾವಿಕರು ಹಾಗೂ ಅವರ ಕುಟುಂಬಗಳಿಗೆ ಸಮಯೋಚಿತ ಮಾಹಿತಿ, ತುರ್ತು ನೆರವು ಮತ್ತು ಸಮಾಲೋಚನಾ ಸೇವೆ ಒದಗಿಸಲು ವಿಶೇಷ ವ್ಯವಸ್ಥೆ ರೂಪಿಸುವಂತೆಯೂ ಅವರು ನಿರ್ದೇಶನ ನೀಡಿದರು. ಮುಂಬರುವ ರಸಗೊಬ್ಬರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮೂಲಗಳಿಂದ ರಸಗೊಬ್ಬರ ಪೂರೈಕೆ ಮಾಡುವ ಸಾಧ್ಯತೆಗಳು ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ಸೂಚಿಸಿದರು. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ POJKಯಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಾಗರಿಕರ ಮೇಲೆ ನಡೆಸಿದ ಕಾರ್ಯಾಚರಣೆಯ ವಿರುದ್ಧ ಸಾರ್ವಜನಿಕ ಆಕ್ರೋಶ ತೀವ್ರಗೊಂಡಿದೆ. ಭದ್ರತಾ ಪಡೆಗಳ ಹಿಂಸಾಚಾರಕ್ಕೆ 40ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ಪ್ರಸ್ತುತ ಆಕ್ರಮಿತ ಪ್ರದೇಶದ ಸ್ಥಳೀಯ ಆಡಳಿತವು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಮಹಿಳಾ ಪ್ರತಿಭಟನಕಾರರನ್ನೇ ಗುರಿಯಾಗಿಸಿಕೊಂಡಿದೆ. ರಾವ್ಲಾ ಕೋಟ್ ಮತ್ತು ಮಿರ್ಪುರಗಳಲ್ಲಿ ದಮನಕಾರಿ ಕ್ರಮಗಳ ವಿರುದ್ಧ ಬೃಹತ್ ಸಂಖ್ಯೆಯಲ್ಲಿ ನಡೆದ ಘೋಷಣೆ ಕೂಗುತ್ತಿದ್ದ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ನೇರ ಗುಂಡಿನ ದಾಳಿ ನಡೆಸಿವೆ. ಕೋಟ್ಲಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿಯ ಮೇಲೆಯೂ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು ಜೀವಭಯದಿಂದ ಮಹಿಳೆಯರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ 18 ಗಣಿ ಕಾರ್ಮಿಕರು ಮೃತಪಟ್ಟಿದ್ದು 24ಕ್ಕೂ ಹೆಚ್ಚು ಜನರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕ್ವೆಟ್ಟಾ ನಗರದ ಹೊರವಲಯದಲ್ಲಿರುವ ಗಣಿಯಲ್ಲಿ ಮಿಥೇನ್ ಅನಿಲ ಅತಿಯಾಗಿ ಶೇಖರಣೆಗೊಂಡು ಈ ಸ್ಫೋಟ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಿಬ್ಬಂದಿ ಆರಂಭದಲ್ಲಿ 7 ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದು ತದನಂತರ ನಡೆಸಿದ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇನ್ನೂ 11 ಶವಗಳು ಪತ್ತೆಯಾಗಿವೆ. ಸಿಲುಕಿರುವ ಎಲ್ಲಾ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಹೊರತೆಗೆಯುವವರೆಗೆ ರಕ್ಷಣಾ ಕಾರ್ಯಾಚರಣೆ ತಡೆರಹಿತವಾಗಿ ಮುಂದುವರಿಯಲಿದೆ ಎಂದು ಸರ್ಕಾರಿ ಗಣಿ ಪರಿವೀಕ್ಷಕ ಘನಿ ಬಲೂಚ್ ತಿಳಿಸಿದ್ದಾರೆ. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ 1 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದಾತಿಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 34%, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 37%, ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ 71%ಕ್ಕೂ ಹೆಚ್ಚು ಮತದಾನ ದಾಖಲಾಗಿತ್ತು. ಅಜರ್ಬೈಜಾನ್ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಖಿತಾ ಸೆಹ್ರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಮಹಿಳೆಯರ 57 ಕೆಜಿ

ಭಾಗದ ಫೈನಲ್ನಲ್ಲಿ ನಿಖಿತಾ ಅಮೆರಿಕದ ಎಪೆನೆಸಾ ಎಲಿಸನ್ ವಿರುದ್ಧ 0-6 ಅಂತರದಿಂದ ಸೋಲನುಭವಿಸಿ ಸ್ವರ್ಣ ಪದಕದಿಂದ ವಂಚಿತರಾದರು. 49 kg ವಿಭಾಗದಲ್ಲಿ ಕಾಮ್ನಾ ಬಾಬಲ್ 3ನೇ ಸ್ಥಾನಕ್ಕಾಗಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ರಷ್ಯಾದ ಐರ್ನಾ ಸೈದಿವಾ ಅವರನ್ನು 3-2 ಅಂತರದಿಂದ ಸೋಲಿಸಿದರು. 73 kg ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಗರಿಮಾ ಸ್ಪೇನ್ನ ಪೌಲಾ ಬನ್ಸೈಕಾ ಪೆರೆಜ್ ಅವರನ್ನು ಮಣಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದ ಜನಾಕ್ರೋಶ. ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ, ನಾನು ಗಾಯಕಿ ದಿಯಾ ಛಾಯಾ. ನನ್ನಂತಹ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನಾನು ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ. ವಿವಿಧ ಭಾರತಿ 102.9 FM ನಲ್ಲಿ.
1: ವಿವಿಧ ಭಾರತಿ ಬೆಂಗಳೂರು 102.9 FM
2: ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಗೀತೆಗಳನ್ನ ಪ್ರಸಾರ ಮಾಡುತ್ತಿದ್ದೇವೆ. ಈಗ ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಹೊಸ ಬೆಳಕು ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಇಂದು ಜುಲೈ 31 ಶುಕ್ರವಾರ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುವ ದಿನ. ಅದಕ್ಕೂ ಮುನ್ನ ಇಂದು ತಿಂಗಳ ಕೊನೆಯ ದಿನ ಸಹ. ಅನೇಕ ಕಾರ್ಪೊರೇಟ್ ಕಂಪನಿಯ ಉದ್ಯೋಗಿಗಳಿಗೆ ಸಂಬಳದ ದಿನ ಸಹ, ಮತ್ತೆ ಕೆಲವರಿಗೆ ನಾಳೆ ತಿಂಗಳ ಮೊದಲ ದಿನ ಅನ್ನುವ ಖುಷಿ. ಅದಕ್ಕೂ ಕಾರಣ ಈ ಸಂಬಳನೇ ಅಲ್ವೇ?
1: ಅರಳಿದ ಮನೋ ಕುಣಿವ ತನು ದಣಿವನಂತೆ

ದುಡಿದ ಕೆಲಸಕ್ಕೆ ಫಲವ ಪಡೆವರು ಒಂದಕ್ಕೆ ಸೇದಿ ಒಂದಕ್ಕೆ ಪಡಬಾರದ ಪಾಡಲು ಪಡುವರು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದಕ್ಕೆ ಮೊದಲು ಮಾಡಿದ ಸಾಲ ತೀರಿಸುವರೊಂದಕ್ಕೆ ಸೇದಿ ಒಂದಕ್ಕೆ ಮತ್ತೆ ಚಿಲ್ಲರೆ ಕಾಸಿಗೆ ಹಲ್ಲಲ್ ಕಿರಿಯುತ್ತ ಎಲ್ಲರ ಬೇಡುವರು ಇಪ್ಪತ್ತೊಂದಕ್ಕೆ.

0: ಮತ್ತೊಂದಕ್ಕೆ.
1: ತಿಂಗಳ ಕೊನೆ ದಿನ ಸಂಬಳವಾಗಲಿ ಅಥವಾ ತಿಂಗಳ ಮೊದಲ ದಿನ ಆಗಲಿ, ಒಟ್ಟಿನಲ್ಲಿ ಯಾರಿಗೆ ಸಾಲತ್ತ ಹೇಳಿ ಸಂಬಳ ಅಲ್ವೇ? ಸಂಬಳ ಸಾಲತ್ತ ಇಲ್ವೋ, ಒಟ್ಟಿನಲ್ಲಿ ಸಂಬಳ ಆದಮೇಲೆ ಜಂಬೂ ಸವಾರಿ ಹೋಗೋದು ಮಾತ್ರ ಮರಿಬೇಡಿ.

ಸಂಕಷ್ಟಕರ ಗಣಪತಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಿತಿನ್ ಜೈನ್ ಅವರ ಗೀತ ರಚನೆ, ಋತ್ವಿಕ್ ಮುರಳೀಧರ್ ಅವರ ಸಂಗೀತವಿತ್ತು. ಈ ಗೀತೆಯನ್ನು ಹಾಡಿದವರು ಮೆಹಬೂಬ್ ಸಾಬ್. ಮತ್ತೊಮ್ಮೆ ದಿನದ ವಿಶೇಷತೆಗಳ ಕಡೆ ಗಮನ ಹರಿಸುವುದಾದರೆ, ಇಂದು ಜುಲೈ 31, ಮುನ್ಷಿ ಪ್ರೇಮ್ಚಂದ್ ಅವರ ಜನ್ಮದಿನ. ಇವರು ಹಿಂದಿ ಹಾಗೂ ಉರ್ದು ಸಾಹಿತ್ಯ ಲೋಕದಲ್ಲಿ ದೊಡ್ಡ ಹೆಸರು. ದನ್ಪತ್ ರಾಯ್ ಶ್ರೀವಾಸ್ತವ ಇವರ ಮೂಲ ಹೆಸರು, ಕಾವ್ಯನಾಮ ಪ್ರೇಮ್ಚಂದ್. ಮುನ್ಷಿ ಪ್ರೇಮ್ಚಂದ್ ಅವರ ಉತ್ತರ ಪ್ರದೇಶದ ವಾರಣಾಸಿಯವರು. ಸರಿಸುಮಾರು 300 ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ ಮುನ್ಷಿ ಪ್ರೇಮ್ಚಂದ್.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷತೆಗಳ ಜೊತೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈವರೆಗೂ ಕೇಳಿದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಚಿತ್ರದ ಹೆಸರು 3 ಗಂಟೆ 30 ದಿನ 30 ಸೆಕೆಂಡು. ಮಧುಸೂದನ್ ಅವರ ಗೀತ ರಚನೆ, ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿತ್ತು. ಬೈ ಟು ಲವ್ ಚಿತ್ರದ ಟೈಟಲ್ ಟ್ರ್ಯಾಕ್.

ಶಶಾಂಕ್ ಶೇಷಗಿರಿ ಹಾಗೂ ಸಂಗಡಿಗರು ಹಾಡಿದ ರಾಜಕುಮಾರ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂತೋಷ್ ಆನಂದರಾಮ್ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಇದು ಈ ಕಾರ್ಯಕ್ರಮದ ಕೊನೆಯ ಗೀತೆ. ಟಿಪ್ಪು ಅವರ ಧ್ವನಿಯಲ್ಲಿ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಆಕಾಶವಾಣಿ
2: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನೆ ಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
3: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 9:03.

ಇಂದು ಜುಲೈ 31 ದಿನ ವಿಶೇಷತೆಗಳ ಜೊತೆಗೆ ಈ ದಿನ ಕ್ರಾಂತಿಕಾರಿ ಶಹೀದ್ ಉಧಮ್ ಸಿಂಗ್ ಅವರ ಪುಣ್ಯಸ್ಮರಣೆಯ ದಿನ.

ಶಹೀದ್ ಉಧಮ್ ಸಿಂಗ್ ಅವರ ಜನನ ಡಿಸೆಂಬರ್ 26, 1899 ಪಂಜಾಬ್ನಲ್ಲಿ. ತಾಯಿಯ ಹೆಸರು ನಾರಾಯಣ್ ಕೌರ್, ತಂದೆ ಟೇಲ್ ಸಿಂಗ್. ದುರದೃಷ್ಟವಶಾತ್ ಬಾಲ್ಯದಲ್ಲೇ ತಮ್ಮ ಪೋಷಕರನ್ನು ಕಳೆದುಕೊಂಡ್ರು ಉಧಮ್ ಸಿಂಗ್. ಇಂದು ಶಹೀದ್ ಉಧಮ್ ಸಿಂಗ್ ಅವರ ಪುಣ್ಯಸ್ಮರಣೆಯ ದಿನ.

ಬಹುಶಃ ನಮ್ಮಲ್ಲಿ ಕ್ರಾಂತಿಕಾರಿಗಳಾದ ಶಹೀದ್ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಹಾಗೂ ಚಂದ್ರಶೇಖರ್ ಆಜಾದ್ ಇವರ ಹೆಸರುಗಳನ್ನು ಕೇಳದೇ ಇರುವ ಭಾರತೀಯರೇ ಇಲ್ಲ. ಯಾಕಂದರೆ ಮಹಾನ್ ಕ್ರಾಂತಿಕಾರಿಗಳ ಪಟ್ಟಿಯಲ್ಲಿ ಇವರ ಹೆಸರು ಇದ್ದೇ ಇರುತ್ತೆ. ಅದರಂತೆಯೇ ಶಹೀದ್ ಉಧಮ್ ಸಿಂಗ್ ಅವರ ಹೆಸರನ್ನು ಸಹ ನಾವೆಲ್ಲರೂ ಎಂದಿಗೂ ಎಂದೆಂದಿಗೂ ಮರೆಯಬಾರದು.

ಇಂದು ಜುಲೈ 31 ಶಹೀದ್ ಉಧಮ್ ಸಿಂಗ್ ಅವರ ಪುಣ್ಯಸ್ಮರಣೆಯ ದಿನ. ನಮ್ಮಲ್ಲಿ ಅನೇಕರು ತಮ್ಮ ಬಾಲ್ಯದಲ್ಲಿ ನಡೆದ ಅಥವಾ ನೋಡಿದ ಕೆಟ್ಟ ಘಟನೆಗಳನ್ನು ಕಾಲಕ್ರಮೇಣ ಮರೆತು ಬಿಡ್ತೇವೆ. ಆದರೆ ಉಧಮ್ ಸಿಂಗ್ ಅವರು ಜೀವನದಲ್ಲಿ ನಡೆದಿದ್ದೇ ಬೇರೆ. 13 April 1919 ನಡೆದ ಜಲಿಯನ್ ವಾಲಾ ಭಾಗ್ ದುರಂತವನ್ನು ಕಣ್ಣಾರೆ ಕಂಡಿದ್ದ ಉಧಮ್ ಸಿಂಗ್ ಅಂದೇ ಜನರಲ್ ಡಯರ್ ಅವರ ಜೀವನವನ್ನು ಕೊನೆಗಾಣಿಸಲು ಶಪಥ ಮಾಡ್ತಾರೆ ಉಧಮ್ ಸಿಂಗ್.

ಜಲಿಯನ್ವಾಲಾ ಭಾಗ್ನ ದುರಂತ. ಇದರ ಸೇಡು ತೀರಿಸಿಕೊಳ್ಳಲು ಜನರಲ್ ಡಯರ್ ಅನ್ನ ಹುಡುಕೊಂಡು ಪಂಜಾಬ್ನಿಂದ ಲಂಡನ್ ತಲುಪ್ತಾರೆ ಉಧಮ್ ಸಿಂಗ್. ಅನೇಕ ತಿಂಗಳುಗಳ ಕಾಲ ತಾಳ್ಮೆಯಿಂದ ಕಾಯ್ದ ಬಳಿಕ ಮುಂದೊಂದು ದಿನ ತುಂಬಿದ ಸಭೆಯಲ್ಲಿ ಜಲಿಯನ್ವಾಲಾ ಬಾಗ್ ದುರಂತಕ್ಕೆ ಕಾರಣರಾಗಿದ್ದ ಜನರಲ್ ಡಯರ್ ಅನ್ನ ಗುಂಡಿಕ್ಕಿ ಕೊಲ್ತಾರೆ ಶಹೀದ್ ಉಧಮ್ ಸಿಂಗ್. ಇದರ ಪ್ರತಿಫಲವಾಗಿ ಬ್ರಿಟಿಷರು ಉಧಮ್ ಸಿಂಗ್ ಅವರನ್ನು ಜುಲೈ 31, 1940 ಅಂದರೆ 86 ವರ್ಷಗಳ ಹಿಂದೆ ಇದೇ ದಿನ ಅವರನ್ನು ಗಲ್ಲಿಗೇರಿಸ್ತಾರೆ.

ಶಾಂತಿ ಒಂದೆಡೆಯಾದರೆ ಕ್ರಾಂತಿಯನ್ನು ನಂಬಿದ ಶಹೀದ್ ಉಧಮ್ ಸಿಂಗ್ ಇನ್ನೊಂದೆಡೆ. ಭಾರತ ಮಾತೆಯ ಹೆಮ್ಮೆಯ ಪುತ್ರ ಶಹೀದ್ ಉಧಮ್ ಸಿಂಗ್ ಅವರ ಪುಣ್ಯ ಸ್ಮರಣೆಯ ದಿನವೆಂದು ನಮ್ಮಲ್ಲಿ ಅನೇಕರಿಗೆ ಜಲಿಯನ್ ವಾಲಾ ಭಾಗ್ ಅಂತ ಹೇಳೋದಕ್ಕೂ ಕಷ್ಟವಾಗಬಹುದು. ಆದರೆ ಈ ಕಿಚ್ಚನ್ನ 21 ವರ್ಷಗಳ ಕಾಲ ಮನಸ್ಸಿನಲ್ಲಿರಿಸಿಕೊಂಡು ಸೇಡು ತೀರಿಸಿಕೊಳ್ಳೋದಿದೆಯಲ್ಲ, ಅದು ಕ್ರಾಂತಿಕಾರಿಗಳಿಗೆ ಮಾತ್ರ ಸಾಧ್ಯ. ಈ ಮಹಾನ್ ಚೇತನ ಕ್ರಾಂತಿಕಾರಿ ಶಹೀದ್ ಉಧಮ್ ಸಿಂಗ್ ಅವರಿಗೆ ಕೋಟಿ ಕೋಟಿ ನಮನಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ ದೇಶ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದ ಸೋಲಿಲ್ಲದ ಸರದಾರ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆ

ಜೀವದಶಂಕರ್ ಅವರ ಗೀತೆ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಒಂದು ಸಿನಿಮಾ ಕತೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇಂದಿನ ವಿಶೇಷ ಈ ಕಾರ್ಯಕ್ರಮದ ಕೊನೆಯ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ವಿ ಮನೋಹರ್ ಹಾಗೂ ವ್ಯಾಸರಾವ್ ಅವರ ಗೀತರಚನೆ, ಕೌಸ್ತುಭ ಅವರ ಸಂಗೀತ.

ಸಮರ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ರಾಂತಿಕಾರಿ ಉಧಮ್ ಸಿಂಗ್ ಅವರ ಹುತಾತ್ಮ ದಿನದ ಅಂಗವಾಗಿ ಅವರಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂಸ್ಕೃತ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಅವರು, ಹುತಾತ್ಮ ಉಧಮ್ ಸಿಂಗ್ ಅವರ ಜೀವನವು ದೇಶದ ಗೌರವ ಹಾಗೂ ಸಾರ್ವಭೌಮತ್ವವನ್ನು ಕಾಪಾಡುವಲ್ಲಿ ಪ್ರತಿಯೊಂದು ಪೀಳಿಗೆಗೂ ಸದಾ ಸ್ಫೂರ್ತಿಯಾಗಿರಲಿದೆ ಎಂದು ಹೇಳಿದ್ದಾರೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹಾಗೂ ಭೂತಾನ್ನ ವಿದೇಶಾಂಗ ಕಾರ್ಯದರ್ಶಿ ದಾಶೋ ಪೆಮಾ ಲೆಕ್ಟುಪ್ ಡೋರ್ಜಿ ಅವರು ನಿನ್ನೆ ಭೂತಾನ್ನ 13ನೇ ಪಂಚವಾರ್ಷಿಕ ಯೋಜನೆ ಕುರಿತ 5ನೇ ಭಾರತ ಭೂತಾನ್ ಅಭಿವೃದ್ಧಿ ಸಹಕಾರ ಮಾತುಕತೆಗೆ ಸಹ ಅಧ್ಯಕ್ಷತೆ ವಹಿಸಿದರು. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 34%ಕ್ಕೂ ಹೆಚ್ಚು, ಗುಜರಾತ್ನ ಮಂಜಲ್ಪುರ್ ಕ್ಷೇತ್ರದಲ್ಲಿ 37%ಕ್ಕೂ ಹೆಚ್ಚು ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ 71%ಕ್ಕೂ ಹೆಚ್ಚು ಮತದಾನ ದಾಖಲಾಗಿತ್ತು. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಇರಾಕ್ ಬೆಂಬಲಿತ ಪಾಪ್ಯುಲರ್ ಮೊಬಲೈಸೇಷನ್ ಫೋರ್ಸಸ್ ಪಡೆಯ 20 ಸದಸ್ಯರ ಸಾವಿಗೆ ಕಾರಣವಾದ ಇತ್ತೀಚಿನ ಅಮೆರಿಕ ಸೌದಿ ಜಂಟಿ ವಾಯುದಾಳಿಗೆ ತನ್ನ ಯಾವುದೇ ಅನುಮೋದನೆ ಅಥವಾ ಇದರ ಕುರಿತು ತನಗೆ ಮುನ್ಸೂಚನೆ ಇರಲಿಲ್ಲ ಎಂದು ಇರಾಕ್ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇರಳದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ರಾಜ್ಯದ 14 ಜಿಲ್ಲೆಗಳ ಪೈಕಿ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 3 ಜಿಲ್ಲೆಗಳಿಗೆ ಪ್ರತ್ಯೇಕ ಕಡೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಅಜರ್ಬೈಜಾನ್ನ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಖಿತಾ ಸೆಹ್ರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಶಿಲಾಂಗ್ನಲ್ಲಿಂದು 135ನೆಯ ಆವೃತ್ತಿಯ ಡೊರಾಂಡಾ ಕಪ್ ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:04.

ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ನನ್ನ ಬಳಿ.
1: ಕಾರ್ಯಕ್ರಮದ ಮೊದಲಿಗೆ ಮನೆ ಅಳಿಯ ಈ ಚಿತ್ರದ ಗೀತೆಯನ್ನ ಎರಡು ಗೀತೆಗಳನ್ನ ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಅವರು, ಸಂಗೀತ ನಿರ್ದೇಶನ ಟಿ ಚಲಪತಿರಾವ್ ಅವರದಾಗಿತ್ತು.

ಪಿ ಸುಶೀಲ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗಾಳಿ ಗೋಪುರ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿ ವಿ ಅಯ್ಯರ್ ಅವರ ಗೀತ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಇದು ಬಿ ಆರ್ ಪಂತಲು ಅವರ ನಿರ್ಮಾಣ ಹಾಗೂ ನಿರ್ದೇಶನದ ಚಿತ್ರ. 1962 ಬಿಡುಗಡೆಯಾದ ಚಿತ್ರ.

1964ರಲ್ಲಿ ಬಿಡುಗಡೆಯಾದ ಅಮ್ಮ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗಾಯಕಿ ಎಸ್ ಜಾನಕಿಯವರು ಈ ಗೀತೆಯನ್ನು ಹಾಡಿದವರು. ಜಿ ವಿ ಅಯ್ಯರವರ ಗೀತ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

0: ಕೊಡಲು ಬಂದ ಕಿನ್ನರಿ.
1: ಯಾವೂರ ಸುದ್ದಿ, ಇಲ್ಯಾಕೆ ಬಂದೆ ಕೊಬ್ಬಿ, ಹುಬ್ಬು ಹಾರಿಸಿ ಕರೆದರಿವನು ಉಬ್ಬಿ ಹೋಗಲಿ, ಸಾಕು ನಿನ್ನ ಬೇನೆ, ನೀ ದೂರ ಹೋಗು.

ಸುಣ್ಣದಂತ ಕಣ್ಣು, ಅಯ್ಯೋ ಸಿಕ್ಕಿ ಬಿದ್ರೆ ನಾನು ನನ್ನ ಬಾಯಿಗೆ ಕೆಮ್ಮಣ್ಣು. ಅದರ ವಿಷಯ ಹನುಮನಲ್ಲಿ ಕೇಳಿ ತಿಳಿದುಕೋ.

ಹನುಮ ಮಾತ್ರ ಸೋಲಲಿಲ್ಲ ಹೋಗೆ ತಣ್ಣಗೆ. ಯಾವೂರ ಸುದ್ದಿ, ಇಲ್ಯಾಕೆ ಬಂದೆ ಕೊಬ್ಬಿ, ಉಬ್ಬು ಹಾರಿಸಿ ಕರೆದರಿವನು ಉಬ್ಬಿ ಹೋಗನೆ. ಸಾಕು ನಿನ್ನದೇನೆ, ನೀ ದೂರ ಹೋಗು ಸುಮ್ಮನೆ, ಹೋಗಿದ್ರೆ ಕಾಲು ಮುರಿದು ಕೈ

ಸೊಗಸಾಗಿತ್ತಲ್ವ ಗೀತೆ? ಗೀತೆಯನ್ನು ಕೇಳ್ತಾ ಇದ್ರೆ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ. ಇನ್ನು ಈ ಸಿನಿಮಾ ಪಾತಾಳ ಮೋಹಿನಿ 1965 ಬಿಡುಗಡೆಯಾದ ಚಿತ್ರ. ಗಾಯಕ ನಾಗೇಂದ್ರ ಹಾಗೂ ಎಲ್ ಆರ್ ಈಶ್ವರಿ ಅವರು ಗೀತೆಯನ್ನು ಹಾಡಿದವರು. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಮಲ್ಲಿ ಮದುವೆ ಈ ಚಿತ್ರದ ಗೀತೆ.

ಪಿ ಸುಶೀಲ ಅವರು ಹಾಡಿದ ಮಲ್ಲಿ ಮದುವೆ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಇದು 1963 ಬಿಡುಗಡೆಯಾದ ಚಿತ್ರ. ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯ್ ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಇವರೆಲ್ಲರೂ ಅಭಿನಯಿಸಿದರು. ಕಾರ್ಯಕ್ರಮದ ಮುಂದಿನ ಗೀತೆ ಜೇನುಗೂಡು ಈ ಚಿತ್ರದಿಂದ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇಂದಿನ ಕಾರ್ಯಕ್ರಮದಲ್ಲಿ 1960ರ ದಶಕದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಿನ ಗೀತೆ ಅನ್ನಪೂರ್ಣ, ಈ ಚಿತ್ರದ ಗೀತೆ. ಗೀತೆಯನ್ನು ಹಾಡಿರುವವರು ಪಿ ಲೀಲಾ ಹಾಗೂ ಜಯದೇವ್ ಟಿ ಆರ್. ಶಿವದಯಶಂಕರ್ ಅವರ ಗೀತರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಕಾರ್ಯಕ್ರಮದಲ್ಲಿ ಈಗ ವೈಆರ್ ಸ್ವಾಮಿ ಅವರ ನಿರ್ದೇಶನದ ಸ್ವರ್ಣಗೌರಿ ಈ ಚಿತ್ರದ ಒಂದು ಗೀತೆ. 1962 ಬಿಡುಗಡೆಯಾದ ಚಿತ್ರವಿದು. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಎಸ್ ಕೆ ಕರೀಂ ಖಾನ್ ಅವರ ಗೀತರಚನೆ, ಎಂ ವೆಂಕಟರಾಜು ಅವರ ಸಂಗೀತ.

ಸ್ವರ್ಣಗೌರಿ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈಗ ಜನ್ಮ ರಹಸ್ಯ ಈ ಚಿತ್ರದ ಒಂದು ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಎಸ್ ಜಾನಕಿ.

0: जरूर सुनिए शाम 4 बजे पिटारा। इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स।
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
5: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಪ್ರಿಯ ಕೇಳುಗರೆ, ಮುಂಜಾನೆಯಿಂದ ಕಾರ್ಯಕ್ರಮಗಳನ್ನು ಮೆಚ್ಚಿ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಎಲ್ಲರ ಸಂದೇಶಗಳನ್ನು ಗಮನಿಸಿದ್ದೇನೆ. ತುಂಬ ಅಭಿಮಾನದ ಸಂದೇಶಗಳನ್ನು ಕಳಿಸಿದಿರಿ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ 3 ಗೀತೆಗಳಿವೆ. ಮೊದಲನೆಯದು ವಿಜಯನಗರದ ವೀರಪುತ್ರ, ಈ ಚಿತ್ರದ ಒಂದು ಗೀತೆ. ಪೀಠಾಪುರಂ ನಾಗೇಶ್ವರ ರಾವ್ ಅವರು ಹಾಗೂ ಎಲ್ಲಾರೀಶ್ವರಿ ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, MS ವಿಶ್ವನಾಥನ್ ಹಾಗೂ BK ರಮಾಮೂರ್ತಿ ಅವರ ಸಂಗೀತ ನಿರ್ದೇಶನ.

ಇದು ಸಹ 1960ರ ದಶಕದ ಗೀತೆ. ಆರ್ ನಾಗೇಂದ್ರ ರಾವ್ ಅವರ ನಿರ್ಮಾಣ ಹಾಗೂ ನಿರ್ದೇಶನದ ಚಿತ್ರ.

ಮಾಡಿದರೆ ಇಡುವೆ ನಾ ಮುಂಡು ಓ.

0: ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಜಾನಕಿ ಹಾಗೂ ಎಲ್ಆರ್ ಈಶ್ವರಿ ಅವರ ಧ್ವನಿಗಳಲ್ಲಿ, ಚಿತ್ರ ಅಡ್ಡದಾರಿ, ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು 1968 ಬಿಡುಗಡೆಯಾದ ಚಿತ್ರ, ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ಮಾಣ ಹಾಗೂ ನಿರ್ದೇಶನದ ಚಿತ್ರವಿದು.
1: ಗಂಡಸರೆಲ್ಲ ಮಕ್ಕಳು ಮಾತಿಗೆ ಮುಂಚೆ ಪರಚಾಡೋ ಬೆಕ್ಕುಗಳು, ಹೆಂಡತಿ ಎದುರು ಬಿದ್ದರೆ ಬಾಲ ಮುದುರಿ ಕೂಡುವ ಪುಕ್ಕರು, ಆಡಿಸೆ

ಕಾರ್ಯಕ್ರಮದ ಮುಂದಿನ ಗೀತೆ ಧೂಮಕೇತು. ಈ ಚಿತ್ರದಿಂದ 1962 ಬಿಡುಗಡೆಯಾದ ಚಿತ್ರವಿದು. ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದ ಚಿತ್ರ. ಪಿ ಸುಶೀಲಾ ಈ ಗೀತೆಯನ್ನು ಹಾಡಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

ಮಿಸ್ಟರ್ ರಾಜ್ಕುಮಾರ್ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಪ್ರಮುಖ ಜಲಮಾರ್ಗಗಳಲ್ಲಿ ನೌಕಾ ಸಂಚಾರ ಮತ್ತು ಸರಕು ಸಾಗಣೆಯ ರಕ್ಷಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸೌದಿ ಅರೇಬಿಯಾ ಸೇರಿದಂತೆ 14 ದೇಶಗಳು ಜಂಟಿಯಾಗಿ ನೂತನ ಬಹುರಾಷ್ಟ್ರೀಯ ನೌಕಾ ರಕ್ಷಣಾ ಒಕ್ಕೂಟವನ್ನು ಸ್ಥಾಪಿಸಿವೆ. ಭೂತಾನ್ ರಾಜ ಜಿಗ್ಮೆ ಕೇಸರ್ ನಾಮ್ಗೇಲ್ ವಾಂಗ್ಚುಕ್ ಅವರನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರಿಂದು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ದ್ವಿಪಕ್ಷೀಯ ಯೋಜನಾ ಸಮಾಲೋಚನಾ ಸಭೆಯಲ್ಲಿ ಪರಿಶೀಲಿಸಲಾದ ಅಭಿವೃದ್ಧಿ ಸಹಕಾರದ ಪ್ರಗತಿ ಕುರಿತು ವಿದೇಶಾಂಗ ಕಾರ್ಯದರ್ಶಿಗಳು ಭೂತಾನ್ ರಾಜರಿಗೆ ಮಾಹಿತಿ ನೀಡಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ ದೊರೆತಿರುವುದು ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುವ ದಿಸೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದ್ದು ಈ ವರ್ಷದ ಪ್ರವಾಹದಿಂದ ಒಟ್ಟು ಮೃತಪಟ್ಟವರ ಸಂಖ್ಯೆ 80 ಏರಿಕೆಯಾಗಿದೆ. ರಾಜ್ಯದ 8 ಜಿಲ್ಲೆಗಳಲ್ಲಿ 2.12 ಲಕ್ಷಕ್ಕೂ ಅಧಿಕ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಭೀಮ್ವಾಡಿಯಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದಿದ್ದು ಈ ದುರ್ಘಟನೆಯಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಸಿಲುಕಿರುವ ಶಂಕೆ ಇರುವ ಇತರರನ್ನು ರಕ್ಷಿಸಲು ರಕ್ಷಣಾ ಕಾರ್ಯ ಮುಂದುವರೆದಿದೆ ಎಂದು ಎನ್ಡಿಆರ್ಎಫ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ ಸುಮಾರು 50 ಅಂಕ ಏರಿಕೆ ದಾಖಲಿಸಿ 77,970 ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 28 ಅಂಕ ಏರಿಕೆ ಕಂಡು 24,343 ಆರಂಭಿಕ ವಹಿವಾಟು ನಡೆಸಿದೆ. 5 ಬಾರಿ ಫಿಫಾ ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ಬ್ರೆಜಿಲ್ನ ಹಿರಿಯ ಪುರುಷರ ಫುಟ್ಬಾಲ್ ತಂಡ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಸೌಹಾರ್ದ ಪಂದ್ಯವನ್ನಾಡಲಿದೆ. ಈ ಪಂದ್ಯವು 3 ಅಕ್ಟೋಬರ್ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಉನ್ನತಿ ಹೂಡಾ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಲು ಪರಸ್ಪರ ಸೆಣಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:05:50. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಹೋಗೋಣ. 11:30 ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 12:05 ಕರೆಗೊಂದು ಹಾಡು, ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ವಿವಿಧ ಭಾರತಿಯಲ್ಲಿ ಕೇಳಬಹುದು. ಹಾಗೆ ಮಧ್ಯಾಹ್ನ 1:20 ಶುಕ್ರವಾರದ ಪ್ರಸಾರದಲ್ಲಿ ಸಿನಿ ಕ್ವಿಜ್, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ರಸಪ್ರಶ್ನೆಗೆ ನೀವು ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡಬಹುದು. ಮತ್ತು ಎಂದಿನಂತೆ 2:15 ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 2:40 ಚಿತ್ರತಾಣ, 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮವಿರುತ್ತೆ. 4:00 to 4:30 ಪಿಠಾರ ಪ್ರಾಯೋಜಿತ ಕಾರ್ಯಕ್ರಮವನ್ನು ನೀವು ಬಾಂಬೆ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳ್ತೀರಿ. ಅದಾದ ನಂತರ 4:30 to 5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಇದು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಕೇಳಿ ಕಟ್ಲೆ ಚಿತ್ರದ ಹಾಡು. ಟಿಪ್ಪು ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಕೇಳ್ತಾ ಇದ್ರ. ಗರ್ಗ ಚಿತ್ರದ ಒಂದು ಹಾಡು ನೀನು ನನಗೆ ಅಂತ, ಈ ಹಾಡನ್ನು ಯಾಸಿನ್ ನಿಜಾರ್ ಅವರು ಹಾಡಿದರು. ಎ ಪಿ ಅರ್ಜುನ್ ಅವರ ಸಾಹಿತ್ಯ ಇತ್ತು, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇತ್ತು. ಅದರ ಜೊತೆಗೆ ಇನ್ನೊಂದು ಹಾಡು ಕೇಳಿದ್ರೆ ಮೇಘನ ಬಾ ಹೋಗನ ಅಂತ, ಪಂಚಮ್ ಜೀವ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಇವರು ಹಾಡಿದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು, ರೋಹಿತ್ ಶೋಯರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಅದರ ಜೊತೆಗೆ ಮತ್ತೊಂದು ಹಾಡು ಕೇಳ್ತಾ ಇದ್ರಾ ನೀವೀಗ್ತಾನೆ, ಹಯಗ್ರೀವ ಚಿತ್ರದ ಹಾಡು ಮೊದಲನೇ ಮಾತು ಅಂತ, ಸಂಜಿತ್ ಹೆಗಡೆ ಮತ್ತೆ ಲಹರಿ ಮಹೇಶ್ ಅವರು ಹಾಡಿರೋದು, ಯೋಗರಾಜ್ ಭಟ್ ಅವರು ಬರೆದ ಗೀತೆ, ಜುಡಾ ಸ್ಯಾಂಡಿ ಅವರ ಸಂಗೀತ ಸಂಯೋಜನೆಯಲ್ಲಿದೆ. 102.9 FM ವಿವಿಧ ಭಾರತಿಯಲ್ಲಿ 11:05 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಾನಿನಗೆ ಎನ್ನುವ ಹಾಡು ಕೇಳಿದ್ರಲ್ಲ, ಅದು ಮೆಜೆಸ್ಟಿಕ್ 2 ಚಿತ್ರದ ಗೀತೆ. ಚೇತನ್ ನಾಯಕ್ ಅನುರಾಧ ಭಟ್ ಅವರು ಹಾಡಿದ್ರು. ದಿಲೀಪ್ ಶರ್ಮಾ ಅವರ ಸಾಹಿತ್ಯ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ ಇತ್ತು. ಅದರ ಜೊತೆಗೆ ಇನ್ನೊಂದು ಹಾಡು ಕೇಳಿದ್ರಲ್ಲ, ಓ ಬೆಳಕೆ ಬಾ ಅಂತ, ಡಾಲಿ ಧನಂಜಯ ಅವರು ಬರೆದ ಗೀತೆ, ನವನೀತ್ ಶ್ಯಾಮ್ ಅವರ ಸಂಗೀತ ಸಂಯೋಜನೆ, ವೃಂದಗಾರದಲ್ಲಿತ್ತು ಈ ಹಾಡು. ಇಷ್ಟು ಹಾಡುಗಳ ಜೊತೆಗೆ ಈ ದಿನದ ಏನು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸೋಣ.

ಸಮಯ ಆಗಿದೆ 11:31. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ನಟರೊಬ್ಬರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಸ್ವಲ್ಪ ಮಾತು, ಯಾಕಂದರೆ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಹೆಚ್ಚು ಮಾಹಿತಿ ಗೊತ್ತಿದೆ. ಹಾಗಾಗಿ ನಮ್ಮ ಕಡೆಯಿಂದ ಸ್ವಲ್ಪ ಮಾತು, ಹಾಗೆ ಚಂದದ ಒಂದಷ್ಟು ಹಳೆಯ ಹಾಡುಗಳ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗತ್ತೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ನಟ ಅಂದರೆ ಮೂವರು ಕುಮಾರರಲ್ಲಿ ಒಬ್ಬರು, ಹೌದು, ಚೊಕ್ಕಣ್ಣ ಮತ್ತೆ ವೆಂಕಟರಂಗನ್ ಅಂತಾನು ಇವರನ್ನ ಕರೀತಾ ಇದ್ರು. ಆದ್ರೆ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದ ಮೇಲೆ ಕಲ್ಯಾಣ್ ಕುಮಾರ್ ಅಂತ ಆದ್ರು. ಕಲ್ಯಾಣ್ ಕುಮಾರ್ ಅಂದ ತಕ್ಷಣ ರಾಜ ಟಿವಿ. ಆದ್ರೆ ಸರಳ ವ್ಯಕ್ತಿತ್ವ, ಚಂದದ ಮಾತುಗಾರ, ಬಾಲ್ಯದಿಂದಲೂ ಆಟ ತುಂಟಾಟ. ಅದಾದ ನಂತರ ನಟನೆ ಕಡೆಗೆ ಅವರಿಗೆ ಆಸಕ್ತಿ ಬಂತು, ಹೀಗಾಗಿ ರಂಗಭೂಮಿಯ ಕಡೆಗೆ ಗಮನ ಹೋಯಿತು. ಆದರೂ ಕದ್ದು ಕದ್ದು ಸಾಕಷ್ಟು ಸಿನಿಮಾಗಳನ್ನು ನೋಡ್ತಾ ಇದ್ರು, ಸಿನಿಮಾ ನೋಡ್ತಾ ಇದ್ರು, ವಿದ್ಯೆ ಕಡೆಗೆ ಗಮನ ಹೋಗಲೇ ಇಲ್ಲ. ಅದಾದಮೇಲೆ ಮುಂಬೈ ಚಿತ್ರ ಪ್ರಪಂಚ ಇವರನ್ನ ಕೈಬೀಸಿ ಕರೀತು ಅನ್ನುವ ಹಾಗೆ ಆ ಕಡೆಗೆ ಕೂಡ ಹೆಜ್ಜೆಗಳನ್ನು ಇಟ್ಟರು. ಕಲ್ಯಾಣ್ ಕುಮಾರ್ ಅವರ ಬಗ್ಗೆ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕ್ತಾ ಅವರ ಚಂದದ ಹಾಡುಗಳ ಜೊತೆಗಿನ ಈ ಪ್ರಯಾಣ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಕಲ್ಯಾಣ್ ಕುಮಾರ್ ಅಂದ ತಕ್ಷಣ ನಿಮಗೂ ಕೂಡ ನಿಮ್ಮ ನೆನಪಿನ ಭಿತ್ತಿಯಲ್ಲಿ ಸಾಕಷ್ಟು ಸಿನಿಮಾಗಳು ಹಾಡುಗಳು ನೆನಪಾಗ್ತಾ ಇದೆ. ಎಷ್ಟೊಂದು ಸಿನಿಮಾಗಳಲ್ಲಿ ಎಷ್ಟೊಂದು ಚಂದದ ಅಭಿನಯವನ್ನು ನೀಡಿ ಒಂದು ಕಾಲಕ್ಕೆ ನಮ್ಮೆಲ್ಲರನ್ನ ರಂಜಿಸಿದಂತಹ ನಟ. ಈಗಾಗಲೇ ಹೇಳಿದ ಹಾಗೆ ಅವ್ರಿಗೆ ಸಾಕಷ್ಟು ಹೆಸರುಗಳು, ಚೊಕ್ಕಣ್ಣ ಅಯ್ಯಂಗಾರ್ ಅಂತ ಇದ್ರು, ಸಂಪತ್ ಅಯ್ಯಂಗಾರ್ ಅಂತ ಹೇಳ್ತಾ ಇದ್ರು, ವೆಂಕಟ್ ರಂಗನ್ ಅನ್ನೋದು ಕೂಡ ಅವರ ಹೆಸರಾಗಿತ್ತು. ಸಿನಿಮಾಕ್ಕೆ ಬಂದ ಮೇಲೆ ಅವರನ್ನು ಕಲ್ಯಾಣ್ ಕುಮಾರ್ ಅಂತಾನೆ ಗುರುತಿಸಲಾಯಿತು. ಸುಮಾರು ಒಂದು 50ರ ದಶಕದಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡುಕೊಂಡವರು. ಕನ್ನಡ ಚಿತ್ರರಂಗವನ್ನು ಆಳಿದ ಮೂವರು ಕುಮಾರರಲ್ಲಿ ಮೊದಲನೆಯವರು ಕಲ್ಯಾಣ್ ಕುಮಾರ್ ಅಂತ ಹೇಳ್ತಾರೆ. ಇನ್ನು ಉಳಿದ ಇಬ್ಬರು ಅಂತ ಹೇಳಿದ್ರೆ ರಾಜ್ಕುಮಾರ್ ಹಾಗೆ ಉದಯ್ ಕುಮಾರ್ ಅವರು. ಹೀಗೆ ಕಲ್ಯಾಣ್ ಕುಮಾರ್ ಅವರು ಸಾಕಷ್ಟು ಚಂದದ ಒಳ್ಳೊಳ್ಳೆಯ ಪಾತ್ರಗಳು ಅವ್ರಿಗೆ ಸಿಗ್ತಾ ಹೋಯಿತು. ಅದರಲ್ಲಿ ಹೇಳೋದಾದರೆ ಬೆಳ್ಳಿ ಮೋಡ, ಅರ್ಶಿನ ಕುಂಕುಮ, ಬೇಡಿ ಬಂದವಳು, ಬೆಟ್ಟದ ಕಳ್ಳ, ಭೂದಾನ, ಕಥಾಸಂಗಮ, ಕಾಲೇಜು ರಂಗ, ಹೀಗೆ ಚಂದದ ಸಿನಿಮಾಗಳಲ್ಲಿ ಅವರಿಗೆ ಅಭಿನಯ ಸಿಕ್ತು. ಅದರಲ್ಲೂ ಸುಬ್ಬಶಾಸ್ತ್ರಿ ಇರ್ಬೋದು, ಬೆಳ್ಳಿ ಮೋಡ, ಸದಾರಮಿ, ಬದುಕುವ ದಾರಿ, ಇವೆಲ್ಲ ಮತ್ತೆ ಮತ್ತೆ ನೋಡಬೇಕು ಅನಿಸುವಂತಹ ಅದ್ಭುತವಾದ ಸಿನಿಮಾಗಳು. ಅವರ ಅಭಿನಯ ಕೂಡ ಹಾಗೇ ಇತ್ತು. ಬಹಳಷ್ಟು ಒಳ್ಳೊಳ್ಳೆಯ ಹಾಡುಗಳಲ್ಲಿ ಕೂಡ ಅವ್ರಿಗೆ ಅವಕಾಶಗಳು ಸಿಕ್ಕಿ ಬಂತು. ಬೆಳ್ಳಿ ಮೋಡ ಸಿನಿಮಾದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ, ಬೇಡಿ ಬಂದವಳು, ಅಮರಶಿಲ್ಪಿ ಚಕಣಾಚಾರಿ, ಹೀಗೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಸಿನಿಮಾಗಳು ಹಾಡುಗಳಲ್ಲಿ ಕಲ್ಯಾಣ್ ಕುಮಾರ್ ಅವರು ನಮ್ಮನ್ನು ರಂಜಿಸಿದರು, ಮನರಂಜಿಸಿದರು.

ಮಾವನ ಮಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆಗೆ ಟಿ ಚಲಪತಿ ರಾವ್ ಅವರ ಸಂಗೀತ ಇತ್ತು. ಈಗ ಪ್ರೇಮಕ್ಕೂ ಪರಮಿಟೆ ಚಿತ್ರದ ಗೀತೆ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಹಾ, ನಿಜ ಅಲ್ವಾ? ಎಚ್ಚರ ಇರಬೇಕು, ಕೆಚ್ಚದೆ ಇರಬೇಕು ಕನ್ನಡ ಕನ್ಯೆಯನ್ನ ಕೆಣಕುವಾಗ ಅಂತ ನಮ್ಮ ಜಾನಕಿಯಮ್ಮ ಇಷ್ಟು ಚಂದದಲ್ಲಿ ಹೇಳಿದ್ರು. ಹಾಗೆ ನಮ್ಮ ಕನ್ನಡದ ನಟ ಕಲ್ಯಾಣ್ ಕುಮಾರ್ ಅವರು ಚೊಕ್ಕಣ್ಣ ವೆಂಕಟ ರಂಗನ್ ಸಂಪತ್ ಅಯ್ಯಂಗಾರ್ ಅಂತ ಕೂಡ ಅವ್ರನ್ನ ಕರೀತಾ ಇದ್ರು. ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಹೋಗ್ತಾ ಇದೀವಿ. ಇದು ಕಲಾಭಾರತಿ ಕಾರ್ಯಕ್ರಮ, ವಿವಿಧ ಭಾರತಿಯಿಂದ ಪ್ರಸಾರ ಆಗ್ತಾ ಇದೆ. 102.9 FM, 11:41:35 ನಟ ಶೇಖರ, ಹೌದು ಕಲ್ಯಾಣ್ ಕುಮಾರ್ ನಟ ಶೇಖರನೇ ಸರಿ. ಸುಮಾರು 1954 ನಟ ಶೇಖರ ಅನ್ನುವ ಸಿನಿಮಾದ ಜೊತೆಗೆ ಬೆಳ್ಳಿ ತೆರೆಗೆ ಬರ್ತಾರೆ ಕಲ್ಯಾಣ್ ಕುಮಾರ್ ಅವರು. ಬೆಳ್ಳಿತೆರೆಗೆ ಬಂದ ನಂತರ ಕನ್ನಡದಲ್ಲಿ ಮಾತ್ರ ಅಲ್ಲ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಕೂಡ ಅಭಿನಯವನ್ನು ನೀಡಿದರು. ಅಮರಶಿಲ್ಪಿ ಜಗಣಾಚಾರಿ ಚಿತ್ರದ ಹೀರೋ, ಸುಮಾರು 60 ಮತ್ತು 70 ಸಂದರ್ಭದಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡ್ತಾರೆ. ಈಗಾಗಲೇ ಹೇಳಿದ ಹಾಗೆ ಬಾಲ್ಯದಿಂದನೂ ಕೂಡ ನಟನೆಯ ಕಡೆಗೆ ಅವರಿಗೆ ಆಸಕ್ತಿ ಇತ್ತು. ಹಾಗಾಗಿ ವಿದ್ಯೆಯ ಕಡೆಗೆ ಗಮನ ಹೋಗದೆ ಮುಂಬೈಗೆ ಹೋಗ್ತಾರೆ. ಬಾಂಬೆಗೆ ಹೋಗಿ ಚಿತ್ರ ಪ್ರಪಂಚವನ್ನು ಗಮನಿಸ್ತಾರೆ. ಚಿತ್ರ ಪ್ರಪಂಚವನ್ನು ನೋಡಿ ಮುಂಬೈಗೆ ಹೋಗಿ ಅಲ್ಲೆಲ್ಲ ಓಡಾಡಿದ್ರೂ ಕೂಡ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಏನಪ್ಪ ಇಷ್ಟೊಂದು ಕಷ್ಟ ಆಯ್ತಲ್ಲ, ನಾನೇನೋ ಸುಲಭ ಅಂದ್ಕೊಂಡಿದ್ದೆ ಅಂದ್ಕೊಂಡು ಬಾಂಬೆನೂ ಬೇಡ ಏನೂ ಬೇಡ ಅಂದ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗಲೂ ಕೂಡ ಅವ್ರಿಗೆ ಬೇಕಾದಂಥ ಅನುಕೂಲಗಳು ಅವಕಾಶಗಳು ಆಗದೇ ಇದ್ದಾಗ ಅವರ ಅಕ್ಕನ ಮನೆ ಬೀದರ್ನಲ್ಲಿರುತ್ತೆ, ಬೀದರ್ಗೆ ಹೋಗ್ತಾರೆ. ಬೀದರಲ್ಲಿ ಸ್ವಲ್ಪ ಟೈಮ್ ಇದ್ದಂಥ ಕಾಲದಲ್ಲೇ ಅವ್ರಿಗೆ ಅಲ್ಲಿ ಒಬ್ಬರು ಸಿನಿಮಾ ನಟಿ ಸಿಗ್ತಾರೆ. ಸಿನಿಮಾ ನಟಿಯ ಒಂದು ಸಹಾಯದಿಂದ ಅವ್ರಿಗೆ ನಟಶೇಖರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೂಡ ಸಿಗತ್ತೆ. ಅವಕಾಶ ಸಿಕ್ಕಿದಾಗ ಚೊಕ್ಕಣ್ಣ ಅಂತ ಹೇಳಿ, ವೆಂಕಟರಂಗನ್ ಅಂತ ಹೇಳಿ ಇದ್ದಂಥ ಹೆಸರನ್ನು ಅವರು ಬದಲಾಯಿಸಿ ಇಲ್ಲಿವರೆಗೂ ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಬರೋರಿಗೂ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಏನೆಲ್ಲ ತ್ಯಾಗ ಮಾಡಬೇಕಾಯಿತು ಅನ್ನೋದನ್ನೆಲ್ಲ ನೆನಪು ಮಾಡಿಕೊಂಡು ನನಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಅವರೇ ಕಲ್ಯಾಣ್ ಕುಮಾರ್ ಅನ್ನುವ ಹೆಸರನ್ನು ಒಪ್ಕೊಳ್ತಾರೆ. ಒಪ್ಕೊಂಡಾದಮೇಲೆ ನಟಶೇಖರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ದಾದ್ಮೇಲೆ ಆ ಸಿನಿಮಾ ಸೂಪರ್ ಅಂತ ಸೂಪರ್ ಹಿಟ್ ಆಗುತ್ತೆ. ಸೊ ಸಿನಿಮಾ ಸೂಪರ್ ಹಿಟ್ ಆಯ್ತಲ್ಲ ಅಂಥೇಳಿ ಅವರು ಮನೆಯವರೆಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ನಡೆದಿದ್ದೆಲ್ಲವೂ ಕೂಡ ಒಂದು ರೀತಿ ಇತಿಹಾಸ ಅನ್ನೋ ಹಾಗೆ ಮುಂದೆ ಸಾಲು ಸಾಲು ಸಿನಿಮಾಗಳು ಅವ್ರಿಗೆ ಬಂತು. ಸಿನಿಮಾಗಳಲ್ಲಿ ನಟಿಸಿದ್ರು, ಜನ ಮೆಚ್ಕೊಂಡ್ರು, ಹಾರಿಸಿದ್ರು, ಹಾರೈಸಿದ್ರು, ಎಲ್ಲವೂ ಕೂಡ ಆಯಿತು.

ಘಂಟಸಾಲ ಪಿ ಸುಶೀಲ ಅವರ ಇವುಗಳ ಹಾಡುಗಾರಿಕೆಯಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಚಿತ್ರದ ಗೀತೆ ಕೇಳಿದ್ರಿ. ಜಿ ಸದಾಶಿವಯ್ಯ ಅವರು ಈ ಹಾಡನ್ನು ಬರೆದವರು. ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ನಮ್ಮ ಹಿರಿಯ ಕಲಾವಿದರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ವಿಚಾರಗಳಿರುತ್ತೆ. ನೂರಾರು ಸಿನಿಮಾಗಳು, ನೂರಾರು ಹಾಡುಗಳು, ಡೈಲಾಗ್ಸು, ಕಥೆ, ನಟನೆ, ಹೀಗೆ ಎಷ್ಟು ಬೇಕಾದರೂ ಹೇಳ್ತಾ ಹೋಗಬಹುದು. ಆದರೆ ಈ ಕಲಾಭಾರತಿಯಂತಹ ಕಾರ್ಯಕ್ರಮದಲ್ಲಿ ಹಿರಿಯರ ಬಗ್ಗೆ ನಾವು ಸಂಕ್ಷಿಪ್ತವಾಗಷ್ಟೇ ಹೇಳಬೇಕಾಗುತ್ತೆ. ಹಾಗೆ ಮೊದಲ ಸಿನಿಮಾ ನಟಶೇಖರ ಸೂಪರೋ ಸೂಪರ್ ಅಂತ ಆಯಿತು. ಇವರನ್ನು ಮನೆಯವರೆಲ್ಲರೂ ನೋಡಿದರು, ಸಿನಿಮಾ ನೋಡಿದ್ರು, ಮೆಚ್ಕೊಂಡ್ರು. ಎಲ್ಲರಿಗೂ ಕೂಡ ಅವರ ಅಭಿನಯ ಇಷ್ಟ ಆಗಿ ಮುಂದೆ ಸದಾರಮ್ಯ, ಮುತ್ತೈದೆ, ಭಾಗ್ಯ ಇಂತಹ ಸಾಲು ಸಾಲು ಸಿನಿಮಾಗಳಲ್ಲಿ ಅವರಿಗೆ ನಟಿಸೋದಕ್ಕೆ ಅವಕಾಶಗಳು ಬಂತು. ತೆಲುಗಿನಲ್ಲಿ ಅವಕಾಶಗಳು ಬಂತು. ಹೀಗೆ ಇರಬೇಕಾದ್ರೆ ಅವ್ರಿಗೆ ಮನೆಗೆ ಬಂದ ಮಹಾಲಕ್ಷ್ಮಿ ಎನ್ನುವ ಸಿನಿಮಾಕ್ಕೆ ಮಾತುಕತೆ ನಡೆಯುತ್ತೆ. ಮಾತುಕತೆ ನಡೆಸಬೇಕಾದ್ರೆ ಆ ಸಿನಿಮಾದ ಪ್ರೊಡಕ್ಷನ್ ಸಂಬಂಧಪಟ್ಟಂಥವರು ರಾಜಗೋಪಾಲ್ ಅಂತ, ಅವರು ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಮನೆಗೆ ಕರ್ಕೊಂಡು ಹೋಗಿದ್ದಾಗ ಅವರ ತಂಗಿ ಇರ್ತಾರೆ. ತಂಗಿಗೆ ಕುಡಿಯೋದಕ್ಕೆ ಏನಾದ್ರು ತೊಗೊಂಡು ಬಾ ಅಂತ ಹೇಳಿದಾಗ ಅವರ ತಂಗಿ ರೇವತಿ ಅಂತ ಹೇಳಿ, ಆ ರೇವತಿಯವರನ್ನು ನೋಡಿದಂಥ ಕಲ್ಯಾಣ್ ಕುಮಾರ್ ಅವ್ರಿಗೆ ಅವ್ರ ಮೇಲೆ ಮನಸ್ಸಾಗುತ್ತೆ, ಅವ್ರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಕೂಡ ಅನಿಸುತ್ತೆ. ಹೀಗಾಗಿ ಅವರು ಇವರನ್ನೇ ಮದುವೆ ಮಾಡ್ಕೊಳ್ಬೇಕು, ರೇವತಿಯವ್ರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ಒಪ್ಪಿಸಿ, ರೇವತಿಯವರು ಕೂಡ ಅವ್ರ ತಾಯಿ ಕೂಡ ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಿನಿಮಾದಲ್ಲಿ ಕೂಡ ಅವ್ರ ಕುಟುಂಬ ತೊಡಗಿಕೊಂಡಿರುತ್ತೆ. ಹಾಗಾಗಿ ಇಬ್ಬರು ಕೂಡ ಒಂದೇ ಕ್ಷೇತ್ರದಲ್ಲಿರೋದ್ರಿಂದ ಚೆನ್ನಾಗಿರಬಹುದು, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿ ರೇವತಿಯವರನ್ನು ಮದುವೆ ಮಾಡಿಕೊಳ್ತಾರೆ ಕಲ್ಯಾಣ್ ಕುಮಾರ್ ಅವರು.

ಅಲೆ ಅಲೆಯಾಗಿ ತೇಲಿ ಬರ್ತಾ ಇದೆ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ. ಕಲಾ ಭಾರತಿ ಹಿರಿಯ ನಟ ಕಲ್ಯಾಣ್ ಕುಮಾರ್ ಅವರ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಬೇಡಿ ಬಂದವಳು ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಆರ್ ಸುದರ್ಶನಂ ಅವರ ಸಂಗೀತ ಇತ್ತು, ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ನಟ ಕಲ್ಯಾಣ್ ಕುಮಾರ್ ಅವರು ಮೊದಲ ದಿನಗಳಲ್ಲಿ ಆರಂಭದ ವರ್ಷಗಳಲ್ಲಿ ಬಹಳ ಚೆನ್ನಾಗಿ ಸಾಗತ್ತೆ ಅವರ ಸಿನಿಮಾ ಜರ್ನಿ. ಅವರು ಮುಟ್ಟಿದ್ದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಚಿನ್ನ ಆಗ್ತಾ ಇತ್ತು. ತಮಿಳು ಸಿನಿಮಾದಲ್ಲಿ ಗಳಿಸಿದ ಹಣವನ್ನು ಕೂಡ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಅವರು ತೊಡಗಿಸ್ತಾರೆ. ಎಂದು ನಿನ್ನವನೇ ಅಂಥೇಳಿ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ಇವರು ಮತ್ತು ಇವರ ಪತ್ನಿ ಇಬ್ಬರು ಸೇರಿ ಬರೀತಾರೆ. ತಮ್ಮದೇ ಆದಂಥ ಒಂದು ಸಿನಿಮಾ ಸಂಸ್ಥೆ ಕೂಡ ಸ್ಥಾಪನೆ ಮಾಡ್ತಾರೆ. ಇವರೇ ನಿರ್ದೇಶಕರಾಗಿ ಮೇಕಪ್ ಇಲ್ಲದೆ ಎಂದು ನಿನ್ನವನೇ ಎನ್ನುವಂಥ ಸಿನಿಮಾವನ್ನು ಮಾಡ್ತಾರೆ. ಒಂದು ಹೊಸ ಪ್ರಯೋಗ. ಅದಾದಮೇಲೆ ಪ್ರವಾಸಿ ಮಂದಿರ ಅನ್ನುವಂಥ ಸಿನಿಮಾ ಮಾಡ್ತಾರೆ. ಇದು ಕೂಡ ಒಂದು ರೀತಿಯ ಹೊಸ ಪ್ರಯೋಗ. ಏನು ಹೊಸ ಪ್ರಯೋಗ ಅಂತ ಹೇಳಿದ್ರೆ, ಸ್ಟುಡಿಯೋ ಏನೂ ಇಲ್ಲದೇ ಹೊರಾಂಗಣದಲ್ಲಿ ಎಲ್ಲವನ್ನು ಕೂಡ ಚಿತ್ರೀಕರಣ ಮಾಡ್ತಾರೆ. ಈ ಸಿನಿಮಾದ ವಸ್ತು ಕೂಡ ಬಹಳ ವಿಶೇಷವಾದಂಥ ಕಥೆಯನ್ನು ಒಳಗೊಂಡಿರುತ್ತೆ. ಕಲ್ಯಾಣ್ ಕುಮಾರ್ ಅವರು ಒಂದು ರೀತಿಯ ಸಾಹಸವನ್ನೇ ಮಾಡ್ತಾರೆ. ಅಂದರೆ ಈ ಸಿನಿಮಾಕ್ಕೆ ಡಿ ವಿ ಜಿ ಅವರ ಹಾಡನ್ನು ಕೂಡ ಹಾಕ್ಕೊಳ್ತಾರೆ, ಪ್ರಸಿದ್ಧವಾದಂಥ ಒಂದು ಕವಿತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೋ ಸಿನಿಮಾ ಅಷ್ಟೇನೂ ಅವ್ರಿಗೆ ಯಶಸ್ಸನ್ನು ತಂದು ಕೊಡೋದಿಲ್ಲ. ಸಿನಿಮಾಗಳಲ್ಲಿ ಸೋಲನ್ನು ಕಂಡ ನಂತರ ಅವರು ಸಾಕಷ್ಟು ಹಣವನ್ನು ಕಳ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಒಂದು ರೀತಿ ಅವರು ಸ್ವಲ್ಪ ಸಮಯಗಳ ಕಾಲ ಯಾವುದೇ ಸಿನಿಮಾಗಳಲ್ಲಿ ಬರೋದಿಲ್ಲ. ಅದಾದ ಮೇಲೆ ಪುಟ್ಟಣ್ಣ ಕಣಗಾಲ್ ಅವರ ಬೆಳ್ಳಿಮೋಡ ಸಿನಿಮಾದಲ್ಲಿ ಅವರ ಅಭಿನಯವನ್ನು ಕೊಡ್ತಾರೆ. ಸಿನಿಮಾ ಬಹಳ ಚಂದದ ಸಿನಿಮಾ, ಬಹಳ ಇಷ್ಟವಾಗುತ್ತೆ ಅವರಿಗೆ. ಎಲ್ಲ ರೀತಿಯ ಯಶಸ್ಸು ಕೂಡ ಬರುತ್ತೆ. ಈಗಾಗಲೇ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿರ್ತಾರೆ, ಆದರೆ ಬೆಳ್ಳಿಮೋಡ ಸಿನಿಮಾ ಇನ್ನಷ್ಟು ಅವ್ರಿಗೆ ಹೆಸರನ್ನು, ಒಂದು ಹಣವನ್ನು, ಎಲ್ಲವನ್ನು ಕೂಡ, ನೆಮ್ಮದಿಯನ್ನು ಕೂಡ ತಂದುಕೊಡುತ್ತೆ. ಮೈಸೂರು ಟಾಂಗ ಅನ್ನುವ ಸಿನಿಮಾದಲ್ಲಿ ಕೂಡ ಅವರು ಒಂದು ನೆಗೆಟಿವ್ ರೋಲನ್ನು ಮಾಡ್ತಾರೆ. ಹೀಗೆ ಮೇಲೆ ಕೆಳಗೆ ಗ್ರಾಫ್ ಆಗ್ತಾ ಇರಬೇಕಾದ್ರೆ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದಷ್ಟು ವರ್ಷಗಳ ಕಾಲ ಸಿನಿಮಾ ಕ್ಷೇತ್ರದಿಂದ ದೂರ ಇದ್ದು ಅವರು ತಮ್ಮದೇ ಆದಂಥ ಬೇರೆ ಬೇರೆ ರೀತಿಯ ವೃತ್ತಿಗಳನ್ನು ಕೈಗೊಳ್ತಾರೆ. ಅದರ ನಡುವೆ ಬದುಕಿನಲ್ಲಿ ಕೂಡ ಸಾಕಷ್ಟು ಸಾವು, ನೋವು, ಏಳು ಬೀಳುಗಳನ್ನು ಕಾಣಬೇಕಾಗತ್ತೆ. ಹೀಗಿರಬೇಕಾದ್ರೆ ಅವರು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಅನಿಸುತ್ತೆ, ನನ್ನ ಹಾಗೆ ಬೇಕಾದಷ್ಟು ಕಲಾವಿದರಿಗೂ ಕಷ್ಟಗಳಿರಬಹುದು ಅನಿಸಿ ಕಲಾವಿದರಿಗೆ ಅಂತಲೇ ಒಂದು ಸಂಘವನ್ನು ಕೂಡ ಶುರು ಮಾಡ್ತಾರೆ. ಕಲಾವಿದರ ಬದುಕಿಗೆ ನೆರವಾಗಬೇಕು ಅಂತ ಹೇಳಿ ಕಲಾವಿದರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ಕೊಡ್ತಾರೆ. ಹೀಗೆ ಒಂದೆರಡು ಮೂರು ವರ್ಷಗಳ ಕಾಲ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಆದರೆ ಅನಿವಾರ್ಯ ಕಾರಣದಿಂದಾಗಿ ಅದರಿಂದನೂ ಕೂಡ ಕಲ್ಯಾಣ್ ಕುಮಾರ್ ಅವರು ದೂರ ಬರಬೇಕಾಗತ್ತೆ.

0: ಆನಂದಕಂದ ಚಿತ್ರದ ಹಾಡು ಪಿ ಸುಶೀಲ್ ಅವರ ಧ್ವನಿಯಲ್ಲಿದ್ದು, ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಕಲ್ಯಾಣ್ ಕುಮಾರ್ ಅವರು ಬಿ ಸರೋಜಾದೇವಿ, ಸಾಹುಕಾರ್ ಜಾನಕಿ, ಕಲ್ಪನಾ, ಜಯಂತಿ, ಭಾರತ ವಂದನಾ, ಚಂದ್ರಕಲಾ, ಮೈನಾವತಿ, ಬಿ ವಿ ರಾಧಾ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಜೊತೆಗೆ ಕೂಡ ನಟನೆಯನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಭೀಷ್ಮ, ಜಿ ವಿ ಅಯ್ಯರ್ ಅವರ ಸಿನಿಮಾಗಳು, ಅದರಲ್ಲೂ ಭೂದಾನ, ತಾಯಿಕರಳು, ಲಾಯರ್ ಮಗಳು ಇವೆಲ್ಲ ಸಿನಿಮಾದಲ್ಲಿ ಕೂಡ ಅಭಿನಯವನ್ನು ನೀಡಿದ್ದಾರೆ. ಒಂದು ರೀತಿಯಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ಹಿಂದಿ ಚಿತ್ರರಂಗದ ನಟ ರಾಜೇಂದ್ರ ಕುಮಾರ್ ಅವರಿಗೆ ಹೋಲಿಸಲಾಗಿತ್ತಂತೆ. ಅವರ ಸಿನಿಮಾಗಳ ಹಾಗೆ ಇವರ ಸಿನಿಮಾಗಳು ಕೂಡ ಭಾವಪೂರ್ಣವಾಗಿತ್ತು. ಹೆಣ್ಣು ಮಕ್ಕಳ ಮನಸ್ಸನ್ನು ಕದಿಯೋದ್ರಲ್ಲಿ ಅಂದರೆ ನಾಯಕಿಯರು ಪ್ರಧಾನವಾಗಿರೋದು ಕೂಡ ಇದಕ್ಕೆ ಕಾರಣ. ಇವರು ಕನ್ನಡ, ತೆಲುಗು, ತಮಿಳು ಸಿನಿಮಾದಲ್ಲಿ ನಟಿಸಿದ್ರು. ಒಂದು ಕಾಲಕ್ಕೆ ಶಿವಾಜಿ ಗಣೇಶನ್ ಮತ್ತು ಎಂ ಜಿ ರಾಮಚಂದ್ರನ್ ಅವರಿಗೆ ಸಮನಾದಂಥ ಒಂದು ಜನಪ್ರಿಯತೆ ಇವರಿಗೆ ಇತ್ತು ಅಂತ ಹೇಳ್ತಾರೆ. ಬಹಳಷ್ಟು ಏರಿಳಿತಗಳನ್ನು ಕಂಡು ಕೆಲವೊಂದು ಸಲ ಅವರು ಅಂದುಕೊಂಡ ಹಾಗೆ ಆಗಲಿಲ್ಲ. ಏನಾಗುತ್ತೆ, ಜುಲೈ 28 1928 ಅವರು ಜನಿಸಿದ್ದು, ಆಗಸ್ಟ್ 1 1999 ಹೃದಯಾಘಾತಕ್ಕೆ ಒಳಗಾಗಿ ಅವರು ಅಸುನೀಗಬೇಕಾಯಿತು. ಇದಿಷ್ಟು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಸಮಯ 12 ಗಂಟೆ. ನಾವೀಗ ಪ್ರದೇಶ ಸಮಾಚಾರವನ್ನು ಕೇಳೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಟೆಲಿ ಐಸಿಯು ವ್ಯವಸ್ಥೆಗಾಗಿ ಡಿಜಿಟಲೈಸ್ ಆಗಲಿವೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕಾರ್ಯ ಆರಂಭಗೊಂಡಿದೆ. ಉಳಿದ 180 ತಾಲೂಕು, ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಿಸಲಾಗುವುದು ಎಂದರು. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ಮೂಲಸೌಕರ್ಯಕ್ಕಾಗಿ 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸಚಿವರು ಹೇಳಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ

0: ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಹೊಂದಿರುವ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕೂಲಿ, ತನ್ಮೂಲಕ 47,750 ರೂಪಾಯಿ ದೊರೆಯಲಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ತಿಳಿಸಿದ್ದಾರೆ. ಬಾಗೇವಾಡಿ ತಾಲೂಕು ಅಧಿಕಾರಿಗಳಿಗೆ ಬರ ಪರಿಸ್ಥಿತಿ ಎದುರಿಸಲು ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವಂತೆ ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಮೈಸೂರಿಗೆ ಆಗಮಿಸಲಿದ್ದಾರೆ. ನಗರದಲ್ಲಿ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ಪ್ರಧಾನಮಂತ್ರಿ ಅವರಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ 1.5 ಅಡಿ ಎತ್ತರದ 8.5 ಕಿಲೋಗ್ರಾಂ ತೂಕದ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನೀಡಿ ಗೌರವಿಸಲಾಗುವುದು ಎಂದು ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಜಿ ಮಹಾರಾಜ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ 2.0 ಯೋಜನೆಯಡಿ ಬೀದರ್ನನ್ನು ಪಾರಂಪರಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಲ್ಲಿಸಿದ್ದ ಪ್ರಸ್ತಾವಕ್ಕೆ ಕಳೆದ ವರ್ಷ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ಅಜಯ್ ಮಾಕನ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ, ಮಕ್ಕಳ ಮೇಲೆ ದೌರ್ಜನ್ಯ, ಜೀತ ವಲಸೆ ಕಾರ್ಮಿಕರ ಶೋಷಣೆ, ಬಾಲ್ಯ ವಿವಾಹ, ಮಾದಕ ವಸ್ತು ಸಾಗಣೆ ತೊಡೆದುಹಾಕಲು ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಕ್ರಮಬದ್ಧ ಕಾರ್ಯವಿಧಾನ ಮಾರ್ಗಸೂಚಿ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ಸಭಾಂಗಣದಲ್ಲಿ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ಕಡ್ಡಾಯ. ಪ್ರತಿಯೊಂದು ಸಂಸ್ಥೆ ಆಂತರಿಕ ದೂರು ಸಮಿತಿ ರಚಿಸಿ ಮಹಿಳೆಯರ ದೂರುಗಳನ್ನು ಗೌಪ್ಯ ಹಾಗೂ ನ್ಯಾಯಯುತವಾಗಿ ಪರಿಶೀಲಿಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು. ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಜರುಗಿದ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ವಾರ್ತಾ ಶಾಖೆ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಿತ್ತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಾಗಾರ ಉದ್ಘಾಟಿಸಿದರು. ನಶೆಮುಕ್ತ ಭಾರತ ಅಭಿಯಾನದ ಕುರಿತು ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್, ಧರ್ತಿಯಾಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಕುರಿತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಭಿಂದ್ಯಾ ಪಾಲ್ಗೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ನಾಡಿದ್ದು ಭಾನುವಾರದಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಇಂದು ಕೊನೆ ದಿನವಾಗಿದೆ. ಕಚೇರಿ ಸಮಯ ಸಂಜೆ 5:30 ಬೆಳೆ ವಿಮೆ ನೋಂದಣಿ ಮಾಡಬಹುದು ಎಂದು ಕೃಷಿ ಇಲಾಖೆ ತಿಳಿಸಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಇದುವರೆಗೆ 2,40,40,392 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಭಿನಂದಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: 12:05 ಸಮಯ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನೀಗ ಕರೆಗೊಂದು ಹಾಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ನಿಮ್ಗೆ ಗೊತ್ತೇ ಇದೆ. 0802237799 ಇದಕ್ಕೆ ಕೂಡ ನೀವು ಕರೆ ಮಾಡಬಹುದು. 0802226 7227 ಈ ಸಂಖ್ಯೆಗೆ ಕೂಡ ನೀವು ಕರೆ ಮಾಡಬಹುದು. ಅದರ ಜೊತೆಗೆ ನಮ್ಮ ಎಂದಿನಂತೆ ವಿವಿಧ ಭಾರತೀಯ ಸಂಖ್ಯೆಗಳು 0802226157 0802226397 ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ವಿವಿಧ ಭಾರತಿ ಜೊತೆ ಮಾತಾಡ್ತಾ ನಿಮ್ಮ ಚಂದದ ಹಾಡುಗಳನ್ನು ಕೇಳ್ತಾ ಸಾಗಬಹುದು.
2: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ವೇಷ ಬೇರೆ, ಭಾಷೆ ಬೇರೆ, ಆದರೆ ನಾವೆಲ್ಲ ಭಾರತೀಯರು.
3: ವೈವಿಧ್ಯ ನಮ್ಮ ದೇಶದ ಹಿರಿಮೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನ ಭಾವ ಭಾರತೀಯರಾದ ನಮ್ಮೆಲ್ಲರನ್ನೂ ಬಲಗೊಳಿಸಲಿ, ಬೆಳೆಸಲಿ.

0: ವಿವಿಧ ವಾರ್ತೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ನೀವು ಕೇಳಬಹುದು. ಈಗ ಯಾರು ಕರೆ ಮಾಡಿದರೆ? ಹಲೋ
1: ಹಲೋ ಹಲೋ
0: ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಳಿ ನಿಮ್ಮ ಹೆಸರು.
1: ನಮ್ಮ ಹೆಸರು ಶರಣಗೌಡ ಅಂತ ಮೇಡಮ್.
0: ಯಾವ ಹಾಡು ಬೇಕು? ಒಡಹುಟ್ಟಿದವರು. ನಿಮ್ಮ ಹೆಸರು ಸರಿಯಾಗಿ ಹೇಳಲಿಲ್ಲ.
1: ನಮ್ಮ ಹೆಸರು ಶರಣಗೌಡ ಅಂತ ಮೇಡಮ್. ಶರಣಗೌಡ ಅಂತ.
0: ಶರಣಗೌಡ ಎಲ್ಲಿಂದ? ಬೆಂಗಳೂರಿಂದ. ಜನಕನ ಮಾತಾ ಅನ್ನೋ ಹಾಡ್ಬೇಕಾ? ಓ, ಯಾಕೆ ಈ ಹಾಡು ಕೇಳ್ತೀರಿ?
1: ತುಂಬಾ ಇಷ್ಟ ಮೇಡಮ್.
0: ಅಣ್ಣವ್ರದ್ದು ಎಲ್ಲಾ ಹಾಡುಗಳು ತುಂಬಾ ಇಷ್ಟ ಆಗುತ್ತಾ? ಆಯ್ತು, ನೀವೊಬ್ರ ಕೇಳ್ತೀರಾ ಅಥವಾ ನಿಮ್ ಜೊತೆಗೆ ಯಾರಿದ್ದಾರೆ ಹಾಡು ಕೇಳಕ್ಕೆ?
1: ಆಯ್ತು,
0: ಕೇಳಿಸ್ಕೊಳ್ಳಿ. ನಿಮ್ ಇಷ್ಟದ ಹಾಡು ಬರ್ತಾ ಇದೆ ಈಗ ವಿವಿಧ ಭಾರತಿಯಲ್ಲಿ.
1: ನಮಸ್ತೆ.
0: ನಮಸ್ತೆ.

0: 1994 ಬಂದ ಸಿನಿಮಾ ಒಡ ಹುಟ್ಟಿದವರು ಚಿತ್ರಕ್ಕಾಗಿ ಈ ಹಾಡನ್ನ ಬರೆದುಕೊಟ್ಟವರು ವಿಜಯ ನರಸಿಂಹ. ಉಪೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ 12 ಗಂಟೆಯಿಂದ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮವನ್ನ. ಈಗ ನಮ್ ಜೊತೆ ಮಾತಾಡೋದು ಯಾರು? ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ಯಾರು ಮಾತಾಡ್ತಾ ಇದ್ದೀರಾ?
1: ತಿಪ್ಟೂರು ತಾಲೂಕು ಅಣ್ಣಾಪುರದಿಂದ ಲಕ್ಷ್ಮಿ.
0: ಲಕ್ಷ್ಮಿ, ಲಕ್ಷ್ಮಿ ಬಾರಮ್ಮ, ಭಾಗ್ಯಲಕ್ಷ್ಮಿ. ಶುಕ್ರವಾರ ಇವತ್ತು. ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ. ಹೇಳಿ ಲಕ್ಷ್ಮಿ, ಏನ್ ಸಮಾಚಾರ, ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಏನ್ ವಿಶೇಷ ವಿವಿಧ ಭಾರತಿ ಕರೆ ಮಾಡಿದ್ದು?
1: ನಾನು ಹಾಸನಲ್ಲಿ ನೀಟ್ ಲಾಂಗ್ ಟರ್ಮ್ ತಗೊಂಡಿದ್ದೆ, MBBS ಸೀಟ್ ತಗೋಬೇಕಂತ. ಅದು ಎಕ್ಸಾಮ್ ಆಗಿದೆ, ಎಲಿಜಿಬಿಲಿಟಿ ಮಾರ್ಕ್ಸ್ ಆಗಿದೆ.
0: ಸೂಪರ್ ಸೂಪರ್, ಕಂಗ್ರಾಚುಲೇಷನ್ಸ್ ನಿಮಗೆ.
1: ಫಸ್ಟ್ ಅಟೆಂಪ್ಟ್ ಗೆ ಕ್ಲಿಯರ್ ಆಗಿದೆ, ಕಾಲೇಜ್ ಸೆಲೆಕ್ಷನ್ ಗೆ ಹಾಕ್ಬೇಕು ಮ್ಯಾಮ್.
0: ವಾ ವಾ ವಾ ವಾ, ಎಂತ ಶುಭ ಸುದ್ದಿ ಹೇಳ್ಬಿಟ್ರಿ ನೀವು. ಓಹೋ, ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗ್ಲಿ, ಒಳ್ಳೆ ಡಾಕ್ಟರ್ ಆಗಿ ನೀವು ನಮ್ಗೆಲ್ಲ ಟ್ರೀಟ್ಮೆಂಟ್ ಕೊಡಕ್ಕೆ ಅಲ್ವಾ. ಲಕ್ಷ್ಮಿ, ಹೇಗನ್ಸ್ತಾ ಇದೆ ನಿಮ್ಗೆ ಈಗ? ತುಂಬಾ ಅಂದ್ರೆ ಕನಸು, ಡಾಕ್ಟರ್ ಆಗೋದೊಂದು ಕನಸು ಇವತ್ತಿನ ಕಾಲದಲ್ಲಿ. ಹೇಗನ್ಸುತ್ತೆ ನಿಮ್ಗೆ ಹೇಳಿ, ಮಾತಾಡಿ ಸ್ವಲ್ಪ.
1: ನಾನು ಡಾಕ್ಟರ್ ಆಗಿ ಜನ ಸೇವೆ ಮಾಡ್ಬೇಕು ಅಂತ, ಅದು ಅಮ್ಮನ ಆಸೆ ಆಗಿತ್ತು.
0: ಅಮ್ಮ ಇದಾರಾ ನಿಮ್ ಜೊತೆಗೆ ಈಗ?
1: ಇದಾರೆ ಮ್ಯಾಮ್.
0: ಮಾತಾಡ್ಬೋದಾ?
1: ಮಾತಾಡಿ ಮ್ಯಾಮ್. ಹಲೋ,
0: ನಮಸ್ತೆ, ನಿಮ್ ಹೆಸರು ಹೇಳಿ.
1: ಮೇಡಮ್, ನನ್ನ ಹೆಸರು ಶೀಲಾ ಮೋಹನ್ ರಾಜ್.
0: ಶೀಲಾ ಮೋಹನ್ ರಾಜ್, ಎಷ್ಟು ಸಂತೋಷ ಆಗುತ್ತಲ್ಲ ಅಪ್ಪ ಅಮ್ಮನಿಗೆ ಮಕ್ಕಳು ಅವ್ರ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರೆ.
1: ಹೌದು ಮೇಡಮ್, ಅಷ್ಟೇ ಖುಷಿ ಆಗುತ್ತೆ.
0: ಹೌದು,
1: ಇಬ್ರು ಹೆಣ್ಮಕ್ಳೇನೆ ನಮ್ಗುನು, ಹಾಗಾಗಿ ಇಬ್ರು ಒಂದೊಂದು ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಹೆಸರು ಮಾಡ್ಬೇಕು ಅನ್ನೋದೇ ಆಸೆ.
0: ಹೆಸರು ಮಾಡ್ಬೇಕು, ಜನ ಸೇವೆ ಅಂದ್ರೆ ನಮ್ ಕೈಲಾದಷ್ಟು ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು.
1: ಒಬ್ಳು ದೇಶ ಸೇವೆ ಮಾಡ್ಬೇಕು, ಒಬ್ಳು ಜನಸೇವೆ ಮಾಡ್ಬೇಕು ಅನ್ನೋದು. ನೋಡೋಣ ಸಾಧನೆ ಮಾಡ್ತಾರೆ ಅನ್ನೋದು ಇನ್ನು ಈಗ ಸ್ಟಾರ್ಟಿಂಗ್ ಆಗಿದೆ, ಮುಂದೆ ಏನೇನು ಇದ್ ಮಾಡ್ತಾರೆ ಅನ್ನೋದು ನೋಡ್ಬೇಕು.
0: ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ನೀವ್ ಹೇಳಿದ ಮಾತು ಕೇಳಿ. ನೀವು ಅಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟು ಆ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾದ ದಾರಿನಲ್ಲಿ ಹೋಗೋದಿದೆಯಲ್ಲ, ಇದೆಲ್ಲ ಪೂರ್ವ ಜನ್ಮದ ಒಂದು ಪುಣ್ಯ.
1: ಪುಣ್ಯ, ಹೌದು, ಒಳ್ಳೆ ಮಕ್ಕಳು ಪಡೆಯಕ್ಕೆ ಪುಣ್ಯ ಇರಬೇಕು
0: ಖಂಡಿತವಾಗ್ಲು, ಅದು ಮಾತ್ರ ಸತ್ಯ. ಆಗ್ಲಿ,
1: ಸಂತಸ ಹರಳುವ ಸಮಯ ಅದು ಸಾಂಗ್ ಆಗಿ ಮೇಡಮ್.
0: ನಿಜವಾಗ್ಲೂ ಸಂತಸ ಅರಳುತ್ತಾನೆ ಇರ್ಲಿ, ಯಾವಾಗ್ಲೂ ಸಂತೋಷವಾಗಿರ್ಲಿ. ಖಂಡಿತವಾಗ್ಲೂ ನೀವು ಬಹಳ ಸೂಕ್ತವಾದಂತಹ ಹಾಡನ್ನ ಕೇಳಿದ್ರಿ. ಈ ಟೈಮಲ್ಲಿ ನಮ್ಗೊಂದು ಮೆಸೇಜ್ ಕೂಡ ಬಂದಿ, ಇನ್ನೊಂದು ವಿಷಯ, ಯಾರೊಬ್ರು ಮೆಸೇಜ್ ಕೂಡ ಮಾಡಿದ್ದಾರೆ, ನಮ್ಮ ಮನೆಯಲ್ಲೂ ಕೂಡ ಒಂದು ಪ್ರಮೋಷನ್ ಆಗಿದೆ, ನಮ್ಮ ಮೈದುನನ್ಗೆ ಪ್ರಮೋಷನ್ ಆಗಿದೆ, ನಮಗೂ ಕೂಡ ಸಂತಸ ಅರಳುವಂತಹ ಸಮಯ, ನಮಗೂ ಆ ಹಾಡು ಇಷ್ಟ, ಪ್ರಸಾರ ಮಾಡಿ ಅಂತ ಹೇಳಿ ರಜನಿ ಅವರು ವೈಟ್ ಫೀಲ್ಡ್ ಇಂದ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಒಳ್ಳೇದಾಗಿದೆ, ಅವ್ರಿಗೂ ಕೂಡ ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ಸಂತೋಷವಾಗಿರ್ಲಿ ಅಂತ ಹೇಳ್ತಾ ಸಂತಸವನ್ನ ನಾವೀಗ ಎಲ್ಲ ಕಡೆಗೆ ಹರಡ್ಬಿಡೋಣ.
1: ಹೌದು ಮೇಡಮ್, ನಮ್ಗೇನ್ ಕಾಲ್ ಸಿಗ್ಲಿಲ್ಲ ಅಂದ್ರೂ ಒಳ್ಳೊಳ್ಳೆ ಹಾಡುಗಳನ್ನೇ ಕೇಳ್ತಿರ್ತಾರೆ ಎಲ್ಲ ಕೇಳೋದರೂ, ಹಾಗಾಗಿ ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇರ್ತೀವಿ ಮೇಡಮ್. ನಿಮ್ ಹತ್ರ ಮಾತಾಡ್ಬೇಕು ಅಂತ ಸುಮಾರು ದಿವಸದಿಂದ, ಅಲ್ಲೇ ಒಂದ್ 15 ದಿವಸ ಮೇಲೆ ಆಯ್ತು ರಿಸಲ್ಟ್ ಬಂದು, ನಿಮ್ ಹತ್ರನೇ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ ಮೇಡಮ್.
0: ಅಯ್ಯೋ, ಎಷ್ಟು ಒಳ್ಳೆ ವಿಷಯ ಹೇಳಿದ್ರಿ ನೀವು, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ.
1: ನೀವು ನಿಮ್ಮ ಗುರು ಹಿರಿಯರು ಎಲ್ಲ ಆರೈಕೆನೂ ಅವ್ರನ್ನ ಕಾಪಾಡ್ತಿದೆ, ಯಾರೇ ಆದ್ರೂ ಅಷ್ಟೇ ಆಗುತ್ತೆ ಬಿಡಿ ಆಗುತ್ತೆ ಬಿಡಿ ಅಂತ ಹೇಳೋರಲ್ಲ ಮೇಡಮ್, ಎಲ್ಲರ ಬಾಯಿ ಹರಕೆಯಿಂದನು ಅವಳಿಗೆ ಆಗಿದೆ ಅಂತ ನನ್ನ ಅನ್ಸಿಕೆ ಮೇಡಮ್.
0: ಅವಳ ಪರಿಶ್ರಮ ಮತ್ತೆ ಹರಕೆ ಎರಡು ಬೇಕು,
1: ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಎಲ್ಲ ಸೇರಿದ್ರೇನೆ ಕೈಗೂಡಿದ್ರೇನೆ ಅಲ್ವಾ ಸಾಧ್ಯ ಆಗೋದು.
0: ಖಂಡಿತವಾಗ್ಲು ಖಂಡಿತವಾಗ್ಲು, ಪಾಯಸ ಮಾಡಿ ಊಟ ಮಾಡಿ ನಮ್ಮ ಪರವಾಗಿ ನೀವು
1: ಮಾಡ್ತಾ ಇದೀವಿ ಮೇಡಮ್.
0: ಆಯ್ತು, ಸಿಹಿ ಹಂಚಿ. ನಿಮ್ ಜೊತೆಗೆ ಇನ್ನೊಬ್ರು ಯಾರು ಮಾತಾಡ್ತಾ ಇದಾರೆ, ಅವ್ರ ಜೊತೆ ಮಾತಾಡ್ಬೋದ ನಾನು?
1: ನಮ್ಮನೆಯವರು ಮೇಡಮ್, ಅವಾಗೊಂದ್ಸರಿ ಅವ್ರು ಮಾತಾಡಿದ್ರು, ಲಕ್ಷ್ಮಿ ಅಂದಿದ್ದಕ್ಕೆ ನೀವ್ ಎಲ್ಲಾ ಲಕ್ಷ್ಮಿಯವ್ರಿಗೋಸ್ಕರ ಹಾಡು ಕೇಳ್ತಾ ಇದೀನಿ ಹೇಳ್ತಿದ್ದೀನಿ ಅಂತ ಹೇಳಿದ್ರಿ, ಮಾತಾಡ್ತಾರೆ ನೋಡಿ.
0: ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ ಹೆಸರು?
2: ನಮ್ ಹೆಸರು ಮೋಹನ್ ರಾಜ್ ಅಂತ.
0: ಓ, ಶೀಲಾ ಮೋಹನ್ ರಾಜ್, ಸರಿ.
2: ನೀವು ಹಿಂಗೆ ನೀಟ್ ಲಾಂಗ್ ಟೈಮ್ ಹೋಗಿದೆ ಅಂದಾಗ ರಿಸಲ್ಟ್ ಬಂದಾಗ ಖಂಡಿತ ಹೇಳಿ ಅಂತ ಹೇಳಿದ್ವಿ.
0: ಹೌದಾ?
2: ಅದಕ್ಕೆ ಇವತ್ತು ಬೆಳಿಗ್ಗೆ ನಿಮ್ದ ವಾಯ್ಸ್ ಬಂದಾಗಿಂದ ಟ್ರೈ ಮಾಡುದು.
0: ಅಯ್ಯೋ,
2: ಮೆಸೇಜ್ ಮಾಡಿದ್ರೆ ಸಾಕಾಗಲ್ಲ ಅನ್ಬಿಟ್ಟು ಮಾತಾಡದಷ್ಟು ಖುಷಿ ಆಗಲ್ಲ ಮೇಡಮ್, ಅದಕ್ಕೋಸ್ಕರ.
0: ಭಾಗ್ಯ ಇದು ನೀವೆಲ್ಲ ಅಷ್ಟು ಪ್ರೀತಿ ಇಟ್ಕೊಂಡಿರೋದು ನಿಜವಾಗ್ಲೂ.
2: ಇಲ್ಲ ಮೇಡಮ್, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಅದೊಂದು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀವಿ, ಅದಕ್ಕೋಸ್ಕರ ನಾವು ಎನಿಟೈಮ್ ಕೇಳ್ತಾ ಇರ್ತೀವಿ.
0: ಆಗ್ಲಿ ಮಗಳು ಚೆನ್ನಾಗಿ ನಿಮಗೆ ಒಳ್ಳೆ ಹೆಸರು ತರುವಂತ ಡಾಕ್ಟರ್ ಆಗ್ಲಿ
2: ಮೇಡಮ್. ಇಬ್ಬರು ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ದೊಡ್ಡ ಮಗಳು ಸಿ ಎಸ್ ಮಾಡಿ ಅಬ್ದುಲ್ ಕಲಾಂ ತರ ಬಾಹ್ಯಾಕಾಶ ಬಗ್ಗೆ ಓದಿದ್ದಾರೆ, ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ಇಂಜಿನಿಯರ್
0: ಗೊತ್ತಾಗ್ತಾ ಇದೆ ನಿಮ್ ಧ್ವನಿನಲ್ಲಿ ಆ ಸಂತೋಷ ಗೊತ್ತಾಗ್ತಾ ಇದೆ.
2: ಡಾಕ್ಟರ್ ಆಗಿ ಮಾಡ್ಬೇಕೋಸ್ಕರ
0: ತುಂಬಾ ಸಂತೋಷ ಸರ್, ನಿಮ್ ಮಾತು ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಜನ ಅದೇ ಮೆಸೇಜ್ ಕಳಿಸ್ತಾ ಇದಾರೆ, ಎಷ್ಟು ಒಳ್ಳೆ ವಿಷಯ ಮಾತಾಡ್ತಾ ಇದ್ದೀರಾ ರೇಡಿಯೋದಲ್ಲಿ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಆಗ್ಲಿ, ಎಲ್ಲರಿಗೂ ಸಂತೋಷವಾಗಿರ್ಲಿ, ಎಲ್ರಿಗೂ ಸಂತೋಷ ಹರಡೋಣ.
2: ಓಕೆ ಮೇಡಮ್,
0: ಆಗ್ಲಿ, ನಮಸ್ತೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ, ಎಲ್ ವೈದ್ಯನಾಥನ್ ಅವರ ಸಂಗೀತ, ವಿ ಮನೋಹರ್ ಅವರ ಸಾಹಿತ್ಯ, ರತ್ನಮಾಲಾ ಪ್ರಕಾಶ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರೊಂದಿಗೆ ಹಾಡಿದ ಗೀತೆಯನ್ನು ಕೇಳಿದ್ರೆ 12:25:40 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ನೀವು ಕರೆ ಮಾಡಬೇಕಂದ್ರೆ ನಮಗೆ ಸಂಖ್ಯೆಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. 0802226125 ಇನ್ನೊಂದು ಸಂಖ್ಯೆ 0800

0: 0-2-2-2-6-3-9-2-7 ಈ ಎರಡು ಸಂಖ್ಯೆಗಳನ್ನು ಕೂಡ ನೀವು ಬಳಸಿ ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ.
0: ನಿಮ್ಮ ಹೆಸರು?
1: ಸಂಕಟಕೇಟೆಯಿಂದ ರಾಣಿ ಮಾತಾಡ್ತಾ.
0: ಹೇಳಿ ರಾಣಿ, ಹೇಗಿದ್ದೀರಾ? ಏನ್ ಸಮಾಚಾರ?
1: ಮೇಡಮ್ ಚೆನ್ನಾಗಿದ್ದೀವಿ, ನೀವು?
0: ನಾವು ಚೆನ್ನಾಗಿದ್ದೀವಿ.
1: ಹಾ ಮೇಡಮ್, ನಿಮ್ದು ವಿವಿಧ ಭಾರತಿ ಕೇಳ್ತಾನೆ ಇರ್ತೀವಿ, ನಮ್ಗೆ ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗ್ ಬರ್ತೈತೆ, ಮತ್ತೆ ನಮ್ಗೆ ಇಷ್ಟನೂ ಆಗುತ್ತೆ. ಮೇಡಮ್ ನಿನ್ನೆ ಟ್ರೈ ಮಾಡಿದ್ವಿ ನಮ್ಮ ನಾಡು ಪ್ರೋಗ್ರಾಮ್ಗೆ ಫೋನ್ ಮಾಡಕ್ಕೆ, ಬಟ್ ಲೈನ್ ಸಿಗ್ಲಿಲ್ಲ. ನಾವು ಶ್ರೀರಂಗಪಟ್ಟಣದವರು, ಶ್ರೀರಂಗಪಟ್ಟಣದ ಹತ್ರ ಗಂಜಾಮು ನಮ್ಮ ತಂದೆ ತಾಯಿಯವರು, ಬಟ್ ಆ ಊರ್ ಬಗ್ಗೆ ಮಾತಾಡೋಣ ಅಂತ ಟ್ರೈ ಮಾಡಿದ್ವಿ ಮೇಡಮ್, ಲೈನ್ ಸಿಗ್ಲಿಲ್ಲ.
0: ಆದ್ರೆ ಇವತ್ತು ಸಿಕ್ಕಿದೆ ನೋಡಿ ನಿಮ್ಮ ಹಾಡಿಗೆ.
1: ಹಾ ಮೇಡಮ್, ತುಂಬಾ ಖುಷಿ ಆಯ್ತು. ಮೇಡಮ್ ಸಂಜೆ ವೆಡ್ಸ್ ಗೀತಾಯಿಂದ ಸಾಂಗ್ ಹಾಕಿ.
0: ನಿಮ್ಮ ಹೆಸರು ಏನಂತ ಹೇಳಿದ್ರಿ?
1: ಮೇಡಮ್
0: ರಾಣಿ. ರಾಣಿ, ತುಂಬಾ ಜನ ರಾಣಿಯರು ನಮ್ಮ ವಿವಿಧ ಭಾರತಿಗೆ ರಾಣಿಯರಿದ್ದಾರೆ. ನೀವೇನ್ ಮಾಡೋದು, ಕೆಲಸ, ಉದ್ಯೋಗ?
1: ಮೇಡಮ್ ನನ್ನ ಹೌಸ್ ವೈಫ್, ನನ್ಗೆ ಎರಡ್ ಮಕ್ಕಳಿದ್ದಾರೆ. ಮೇಡಮ್ ನಿನ್ನೆ ತುಂಬಾ ಟ್ರೈ ಮಾಡಿದ್ವಿ ನಮ್ಮ ನಾಡು ಪ್ರೋಗ್ರಾಮ್ ಮಾತಾಡೋಣ ಅಂತ, ಸಿಗ್ಲಿಲ್ಲ ಮೇಡಮ್. ನಮ್ ಶ್ರೀರಂಗಪಟ್ಟಣ ಬಗ್ಗೆ ಮಾತಾಡ.
0: ಅಲ್ಲ, ಅದು ಮುಗಿದು ಹೋಗಲ್ಲ, ಮುಂದಿನ ವಾರಕ್ಕೆ ಟ್ರೈ ಮಾಡಿ.
1: ಅದಕ್ಕೆ ಮೇಡಮ್ ನೆಕ್ಸ್ಟ್ ಥರ್ಸ್ಡೇ ಮಾಡೋಣ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀವಿ.
0: ಮುಂದಿನ ವಾರಕ್ಕೆ ಟ್ರೈ ಮಾಡಿ, ಯಾವಾಗ್ಲೂ ಗುರುವಾರದ ದಿನ ಪ್ರಯತ್ನ ಮಾಡ್ತಾ ಇರಿ, ಒಂದಲ್ಲ ಒಂದಿನ ಖಂಡಿತವಾಗ್ಲೂ ನಿಮ್ಮ ಆಸೆ ಈಡೇರುತ್ತೆ. ಅಂದ್ರೆ ನೀವು ಮಾತಾಡ್ಬೋದು ಶ್ರೀರಂಗಪಟ್ಟಣದ ಬಗ್ಗೆ, ಮಾತಾಡಬಹುದು ನಿಮ್ಮ ಊರಿನ ಬಗ್ಗೆ, ಮಾತಾಡಬಹುದು. ಯಾಕೆ ಸಂಜು ವೆಡ್ಸ್ ಗೀತಾ ಚಿತ್ರದ ಹಾಡು ಕೇಳ್ತಾ ಇದ್ದೀರಾ? ಆಯ್ತು ಕೇಳಿ, ನಿಮ್ ಇಷ್ಟದ ಹಾಡು ಬರ್ತಾ ಇದೆ. ಧನ್ಯವಾದ. ನಮಸ್ತೆ.
2: 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ.

0: ಕವಿರಾಜ್ ಅವರು ಸಂಜು ವೆಡ್ಸ್ ಗೀತಾ ಟೂ ಚಿತ್ರದ ಚಿತ್ರಕ್ಕಾಗಿ ಬರೆದ ಹಾಡು ಇದು. ಸೋನು ನಿಗಮ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿದ್ರು. ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.
1: ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
2: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

0: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮ ಇದು. ನೀವು ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 12:35. ಈಗ ಯಾರು ಮಾತಾಡ್ತಾರೆ? ನಮಸ್ತೆ, ಮಾತಾಡಿ. ನಾಗರತ್ನ ನಾರಾಯಣ ಸ್ವಾಮಿ, ಮೈಸೂರು. ಹೇಗಿದ್ದೀರಿ ನಾಗರತ್ನ ಅವರು? ನಾವು ಆರಾಮಿದ್ದೀವಿ. ಹೌದು ಹೌದು ಹೌದು. ಹೇಗೆ ನಡೀತಾ ಇದೆ ನಿಮ್ಮ ಕೆಲಸಗಳೆಲ್ಲ? ಮೈಸೂರು ನಮ್ಮೂರು, ಮೈಸೂರು ನಿಮ್ಮೂರು, ಯಾವೂರು?
1: ನಮ್ಮೂರಲ್ಲೇ ಬಂದು ನೆಲೆಸಿದ್ರಲ್ಲ, ಎಷ್ಟೇ ಅದೇ ನಮಗೆಲ್ಲ ಪುಣ್ಯ, ನಮ್ ಪುಣ್ಯ ಅದು
0: ಅಲ್ವಾ. ನಿಜವಾಗ್ಲು ಎಂಥ ಅದ್ಭುತವಾದ ಗಾಯಕಿ, ಮೇರು ವ್ಯಕ್ತಿತ್ವ. ಅವರು ಮೈಸೂರನ್ನ ಆರಿಸ್ಕೊಂಡು ಮೈಸೂರಲ್ಲಿ ಇದ್ದು
1: ಸಾಮಾನ್ಯವಾಗಿ ತೆಲುಗು ತಮಿಳು
0: ಭೇಟಿ ಮಾಡಿದ್ರ ಯಾವತ್ತಾದ್ರು?
1: ನಾನು ಅವ್ರಿಗೆ ಡಾಕ್ಟರೇಟ್ ಗೌರವ ಸಿಕ್ತಲ್ಲ ಮೈಸೂರು ಯೂನಿವರ್ಸಿಟಿಯಿಂದ, ಆವಾಗ ನಾನು ನಮ್ ಫ್ರೆಂಡ್ ಒಬ್ರಿಗೆ ಡಾಕ್ಟರ್

0: PhD ಡಾಕ್ಟರೇಟ್ ಸಿಕ್ತು. ಅವಾಗ ಅವರು ನನಗೆ ಪಾಸ್ ಕೊಟ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಹಾಗಾಗಿ ಅವರು ಸನ್ಮಾನ ಸಿಬ್ಬಂದಿ ಬರ್ತಿರ್ಬೇಕಾದ್ರೆ ಎದುರುಗಡೆನೆ ಸಿಕ್ಕಿದ್ರು. ಅವಾಗ ಕಾಲ್ಮುಟ್ ನಮಸ್ಕಾರ ಮಾಡಿ ಕೈ ಮುಗಿದ್ರೆ ಆತರ ಮಾತಾಡ್ಲಿಕ್ಕಾಗ್ಲಿಲ್ಲ.
1: ಎಲ್ಲಿ ಆತರ ಸಂದರ್ಭದಲ್ಲೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಅಷ್ಟು ಹತ್ತಿರದಿಂದ ಅವ್ರನ್ನ ನೋಡಕ್ ಸಿಕ್ತು, ಅವ್ರ ಪಾದ ಸ್ಪರ್ಶ ಮಾಡಕ್ಕಾಯ್ತು ಅನ್ನೋದೇ ದೊಡ್ಡ ವಿಷಯ.
0: ನಿಜವಾಗ್ಲೂ ನಿಜವಾಗ್ಲೂ ಅದನ್ನ ಯಾವಾಗ್ಲೂ ಜ್ಞಾಪಿಸ್ಕೊತೀನಿ ನಾನು. ಖಂಡಿತ ಕೋವಿಡ್ ಇಂದಾನು ನನ್ಗೆ ಏನೋ ಒಂಥರ ಮಮತೆ ಮಮಕಾರ ಹಾಡುಗಳು.

0: ಇಲ್ಲಿ ಸೆಳೆದು ಇಲ್ಲೇ ಇರೋ ಹಾಗೆ ಮಾಡ್ತಲ್ವಾ.
1: ನೋಡುವಾ ನೋಡುವಾ ನಮ್ಮೂರಂತ ಹೇಳಿ ತಕ್ಕಂತೆ ನಮ್ಮೂರಲ್ಲೇ ಬಂದ್ರಲ್ಲ, ನಮ್ಮೂರಲ್ಲೇ ಕೊನೆ ಹೇಳದ್ರಲ್ಲ.
0: ಖಂಡಿತವಾಗ್ಲು ಇಡೀ ದೇಶದಲ್ಲೇ ಅದೊಂದು ವಿಶೇಷತೆ
1: ಅಲ್ವಾ?
0: ಹೌದು, ಅವ್ರ ಆಂಧ್ರದವ್ರ ಆದ್ರೂ ಕೂಡ ನನ್ ಮೈಸೂರಲ್ಲಿ ಇರ್ತೀನಿ, ನನ್ ಮೈಸೂರಲ್ಲಿ ಶಾಂತಿ ನೆಮ್ಮದಿ ಅನ್ನೋಂತ ಮಾತಿದೆಯಲ್ಲ,
1: ಯಾವಾಗ ನೆನಸ್ಕೊಂಡ್ರೆ ಒಂಥರ ಮನಸ್ ತುಂಬರುತ್ತೆ, ಒಂಥರ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಅಲ್ವಾ? ಅಂತ ಒಳ್ಳೆ ಮೇರು ಗಾಯಕಿ ಅಂತವ್ರು ನಮ್ಮಲ್ಲಿ ಬಂದ್ ನೆಲೆಸಿದ್ರಲ್ಲ, ನಮ್ಮಲ್ಲಿ ಒಬ್ಬರಾಗಿದ್ರಲ್ಲ ಅಂತ.
0: ನೀವ್ ಅವ್ರನ್ನ ನೋಡಿದಿರಿ, ಅವ್ರ ಹತ್ರ ಹೋಗಿದ್ದೀರಿ, ಆ ವೈಬ್ರೇಷನ್ ನಿಮಗ್ ಸಿಕ್ಕಿದೆ ಹೇಳಿ. ಈಗ
1: 17ರಲ್ಲಿ ಇದೊಂದ್ ಗೋಪನ ಥಿಯೇಟರ್ ಅವ್ರದ್ದು ಕೊನೆ ಇದಾಯ್ತಲ್ವಾ, ಅದಕ್ಕೂ ಹೋಗಿದ್ದೆ ನಾನು, ಪೂರ್ತಿ ಇದ್ಬಿಟ್ಟು ಬಂದಿದ್ದೆ. ಅಷ್ಟು ಕನಸು ಮನಸ್ಸಲ್ಲೆಲ್ಲ ಅವರೇ ಇದಾರೆ ನನಗೆ.
0: ನಿಜ ನಿಜ ನಿಜ. ಹೇಳಿ ಯಾವ ಹಾಡ್ಬೇಕು
1: ನನಗೆ? ಇದು ಅರಿಶಿನ ಕುಂಕುಮ. ಇವಾಗ ತಾನೆ ಕಲ್ಯಾಣ್ ಕುಮಾರ್ ಅವ್ರದ್ದು ಪ್ರಸಾರ ಮಾಡಿದ್ರಲ್ವಾ, ಇಲ್ಲಿ ಕಲ್ಯಾಣ್ ಕುಮಾರ್ದು ನೆಗೆಟಿವ್ ರೋಲ್, ಬಟ್ ಅವರಲ್ಲೊಂದು ಹಾಡಿದೆ ಅರಿಶಿನ ಕುಂಕುಮ ಸೌಭಾಗ್ಯ ತಂದ ಅಂತ. ಆ ಹಾಡಲ್ಲಿ ಗುಣವಿರಲಿ ನಿನ್ನಂತೆ ಚೆಲುವಿರಲಿ ಅವರಂತೆ ಅಂತ ಬರುತ್ತೆ ಅದ್ರೊಳಗಡೆ.
0: ಆ ಸಾಲಿಗೋಸ್ಕರ ಈ ಹಾಡು, ಅದರಲ್ಲೂ ಎಸ್ ಜಾನಕ ಮಾಡಿದ್ದಾರೆ. ಹೌದು ಹೌದು ಹೌದು, ಎಲ್ಲವೂ ಚಂದಾನೇ, ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ
1: ಅಲ್ವಾ. ತುಂಬಾನೇ
0: ಕಷ್ಟವಾಗುತ್ತೆ ನಿಜ.
1: ವೀರ್ ಪಾರ್ಥಿವ್ ನಾವ್ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು, ಯಾಕಂದ್ರೆ ನಮ್ಗೆ ಚಿಕ್ಕಂದ್ರಿಂದ ಕೇಳಿಸಕ್ಕೆ ಅವಕಾಶ ಕೊಟ್ಟಿರೋದೇ ನೀವುಗಳು ನಮ್ಗೆ. ಅವ್ರದ್ದು ರಚನೆ ಆಗಿರ್ಬೋದು, ಸಂಗೀತ ಆಗಿರ್ಬಹುದು, ಆ ಸನ್ನಿವೇಶ ಆಗಿರ್ಬೋದು, ಪ್ರತಿ ಒಂದನ್ನು ಹೇಳಿ ಹೇಳಿ ಹೇಳಿ ನಮ್ಗೆ ಮನದಟ್ಟು ಮಾಡಿಸ್ತೀರಾ ಅಲ್ವಾ?
0: ನಮ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತು ಎಷ್ಟೊಂದು ಹಾಡುಗಳು, ಸಾಹಿತ್ಯ ಸಂಗೀತ ಅದೆಲ್ಲ, ಯಾಕಂದ್ರೆ ನೀವು ಕೇಳ್ತಾನೆ ಇರ್ತೀರಾ.
1: ಸುಮಾರು ಕಳಿಸಿದ್ದೆ ಮೈಸೂರು ಆಕಾಶವಾಣಿಗೆ, ನಾನು ಹಳೆ ಹಾಡುಗಳದ್ದನ್ನ ಸುಮಾರು 200 ಗಂಟೆಗೆ ನಾ ಲಿಸ್ನರ್ ಹತ್ರ.
0: ಆಗ್ಲಿ ನಾಗರತ್ನ ಅವ್ರೆ, ನಿಮ್ ಜೊತೆ ಮಾತಾಡ್ ಬಹಳ ಸಂತೋಷ ಆಯ್ತು,
1: ನಂಗೂ ಅಷ್ಟೇ ತುಂಬಾ ಖುಷಿ ಆಯ್ತು.
0: ಹೇಳೋಣ, ಆಗ್ಲಿ, ನಮಸ್ತೆ.

ಅರಿಶಿನ ಕುಂಕುಮ ಚಿತ್ರಕ್ಕಾಗಿ ಹಾಡನ್ನ ಬರೆದವರು ಚಿವುದಯ ಶಂಕರ್. ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಎಸ್ ಜಾನಕಿಯವರ ದನಿಯಲ್ಲಿತ್ತು ಗೀತೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರೈ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋ ಅಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತಹ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ, ಕೀಪ್ ರಾಕಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಚಿತ್ತೂರಿನಿಂದ ಸರಸ್ವತಿ ಮಾತಾಡಿದ್ ಮೇಡಮ್.
0: ಗೊತ್ತಾಯ್ತು, ಹೇಳಿ ಸರಸ್ವತಿ ಅವರೇ.
1: ತುಂಬಾ ಸಮಯ ಆಯ್ತು ನಿಮ್ಮಲ್ಲಿ ಮಾತಾಡದೆ. ಇವತ್ತು ಮಾತಾಡಿದ್ದು
0: ಹೇಗಿದ್ದೀರಿ?
1: ಕೇಳುವಾಗ ಮೇಡಮ್ ಮಾತಾಡುವ ಅಂತ ಆಗ್ತದೆ, ಆದ್ರೆ ಇವತ್ತು ಮಾಡಿದೆ.
0: ನೈಸ್, ನನ್ಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ ಇರೋದು.
1: ಹೌದು.
0: ಏನ್ ಊಟ ಮಾಡಿದ್ರಿ, ಏನ್ ನಾಷ್ಟ ಮಾಡಿದ್ರಿ?
1: ನನಗೆ ಸೌತೆಕಾಯಿ ಪಲ್ಯ ಸಾಂಬಾರ್ ಮೇಡಮ್. ತಂದೆಕಾಯಿ ಪಲ್ಯ ಮಾಡಿದೆ. ನಮ್ಗೆ ಈಗ ಇನ್ನು ಇದು ಬರ್ತದಲ್ಲ ವರನ ಮಹಾಲಕ್ಷ್ಮಿ ಪೂಜೆ, ಅದೆಲ್ಲ ಆಚರಣೆ ಉಂಟು ಮೇಡಮ್.
0: ಕರೆಕ್ಟ್. ಹೇಳಿ, ಯಾವ ಹಾಡ್ಬೇಕು?
1: ನನ್ಗೆ ನಂಜುಂಡಿ ಕಲ್ಯಾಣ ಚಿತ್ರದಿಂದ ಮೇಡಮ್. ಅದಕ್ಕೆ ಹಸಿರು
0: ಪ್ರೀತಿ ಬೆರೆತಾಗ ಬದುಕೆ ಕೆಸರಂತೆ ದ್ವೇಷ ಸುಳಿದಾಗ.
1: ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮಲ್ಲಿ ಮಾತಾಡಿ ನಂಗೆ.
0: ಆಯ್ತು, ಬದುಕಿ ಎಲ್ಲರ ಬದುಕು ಹಸಿರಾಗ್ಲಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ದಾರೆ.
1: ಎಲ್ಲರಿಗೂ ಒಳ್ಳೇದಾದ್ರೆ ನಾವು ಸಹ ಒಳ್ಳೇದಾಗಿ ಇರ್ಬೋದು.
0: ಎಸ್ ಸರಸ್ವತಿ ಅವರೇ, ನಿಮ್ಮ ಮಾತು ನಿಜ. ಕೇಳೋಣ ನಿಮ್ಮಿಷ್ಟದ ಹಾಡು.
1: ಥ್ಯಾಂಕ್ ಯು.
0: ನಮಸ್ತೆ.

0: ಪ್ರೀತಿ ಬೆರೆತಾಗ ಬದುಕೆ ಹಸಿರು ಅಂತ ಹೇಳಿ ಹಾಡು ಬರ್ಕೊಟ್ಟವರು ಚಿ ಉದಯಶಂಕರ್ ಅವರು. ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿತ್ತು ಗೀತೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹೇಳಿ.
1: ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ತಡಕನಹಳ್ಳಿಯಿಂದ.
0: ಆಯ್ತು, ಹೇಳಿ ಯಾವ ಹಾಡ್ಬೇಕು
1: ಮೇಡಮ್? ಅರೆ ಅಜ್ಜು ನಕ್ಷತ್ರದಿಂದ ಹಳೆದ ಅಂಬರೀಶಿ ಅವ್ರು ನಟಿಸಿರೋದು ಬಾ ರಾಜ ಬಾ ಯೋಗ ಬಂತು ಬಾ ಅಂತ ಐತೆ ಹಾಡ್ತಾರೆ.
0: ಆ ಹಾಡ್ಬೇಕಾ?
1: ಹೌದ್ರಿ.
0: ಆಯ್ತು ಕೇಳಿ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ. ಧನ್ಯವಾದ. ನಮಸ್ತೆ
1: ಮೇಡಮ್. ಅರೆ

0: ರೇಣುಕಾ, ಏನ್ ಮಾಡ್ತಿದ್ಯಾ ಅಲ್ಲಿ? ಆ ಪೇಪರ್ ತಗೊಂಬ.
1: ಆಯ್ತಯ್ಯ.
0: ನೋಡು, ಒಳಗೆ ಅಮ್ಮನಿಗೆ ಪಾತ್ರೆ ತೊಳೆಯಕ್ಕೆ ಹೆಲ್ಪ್ ಮಾಡು.
1: ಮಾಡ್ತೀನಯ್ಯ.
0: ಏನ್ ಮಾಡ್ತೀಯ ನೀನು?
2: ಮಾಡ್ತಾಳೆ ಮಾಡ್ತಾಳೆ, ಸುಮ್ನೆ ಬಡ್ಕೋಬೇಕು ಅಷ್ಟೇ.
1: ಈಗ ಮಾಡ್ತೀನಯ್ಯ.
0: ಬೆಳಿಗ್ಗೆದ್ದು ಮೊದಲು ಕಸ ಗುಡಿಸಿ ಸಾರಿಸಿ ಇಡೀ ಮನೆ ಕ್ಲೀನ್ ಮಾಡಬೇಕು. ಏನ್ ಮಾಡ್ತೀಯ ನೀನು?
1: ಆಯ್ತಯ್ಯ, ಗುಡಿಸ್ತೀನಿ.
3: ಓಹೋಹೋಹೋ, ಬಾಲಕಾರ್ಮಿಕ ಪದ್ಧತಿ ನಿಷೇಧಕ್ಕೆ ಸರ್ಕಾರದ ಸರ್ವ ಪ್ರಯತ್ನ.
0: ಮನೆ ಕೆಲಸ ಯಾರು ಮಾಡಬೇಕು?
4: 14 ವರ್ಷದೊಳಗಿರುವ ಮಕ್ಕಳನ್ನು ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ದುಡಿಯುವ ಮಕ್ಕಳನ್ನು ಕಂಡರೆ ಸ್ಥಳೀಯ ಬಾಲಕಾರ್ಮಿಕ ಸಹಾಯವಾಣಿಗೆ ಮಾಹಿತಿ ಕೊಡಿ. ಬಾಲಕಾರ್ಮಿಕ ಪದ್ಧತಿ ಅಳಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ.
5: ನಮಸ್ತೆ.
6: ನಮಸ್ತೆ ಚಂದು ಮೇಡಮ್ಗೆ.
5: ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ.
6: ನಾನು ಗಿರಿನಗರ ಮಂಜು.
5: ಗಿರಿನಗರ ಮಂಜು, ಹೇಳಿ ಮಂಜು, ಹೇಗಿದ್ದೀರಾ? ಏನ್ ಸಮಾಚಾರ?
6: ಆಯ್ತಾ ತಿಂಡಿ ಎಲ್ಲ? ಪಲಾವ್ ಮಾಡ್ತಾ ಇದ್ದೀರಾ? ನಾನು ತಿಂತಾ ಇದ್ದೀನಿ.
5: ವೆರಿ ಗುಡ್, ನಿಜವಾಗ್ಲು ಖುಷಿ ಆಯ್ತಪ್ಪ ನಮ್ ಪಲಾವ್ ತಿಂತಾ ಇರೋದಕ್ಕೆ.
6: ಅಲ್ವಾ ನೋಡಿ, ನೆನ್ಸ್ಕೊಂಡಾರು ಮಾಡ್ತಾ ಇದೀವಿ. ನಿನ್ನೆ ನಾನು ಟ್ರೈ ಮಾಡಿದೆ ಸುಮಾರು ಸಲಿ, ಯಾಕೋ ಫೋನು ಕನೆಕ್ಟ್ ಆಗ್ಲಿಲ್ಲ. ಎಂಗೇಜ್ ಎಂಗೇಜ್ ಎಂಗೇಜ್
5: ಎಂಗೇಜ್ ಎಂಗೇಜ್ ಎಂಗೇಜ್ ಅಂದ್ರೆ ಎಂಗೇಜ್ ಆಗಿರ್ತಾರೆ, ಮಾತಾಡ್ತಾ ಇರ್ತಾರೆ.
6: ಹೌದು, ತುಂಬಾ ಹೊತ್ತು ಮಾತಾಡ್ತಾ ಇರಲ್ಲ. ಆಮೇಲೆ ನಂಗೆ ಕನೆಕ್ಟ್ ಆಗ್ಲಿಲ್ಲ, ಹೋಗ್ಲಿ ಬಿಡಿ, ಬೇರೆ ಅವ್ರು ಮಾತಾಡೋದಾದ್ರು ಖುಷಿಯಾಗಿ ಕೇಳಿಸ್ಕೊಳ್ಳೋಣ ಅನ್ಕೊಂಡು ಆರಾಮಾಗಿ ಇದ್ದೆ.
5: ಕೇಳಿಸ್ಕೊಂಡ್ರೆ
6: ಒಂದು ಕಾಲ್ ಗಂಟೆಯಿಂದ ಟ್ರೈ ಮಾಡಿದೆ, ಸಿಕ್ಕೋತು.
5: ಹಾಗೆ ಹಿಡಿದ್ ಬಿಟ್ರಿ ಅಂತೂ ನಮ್ಮನ್ನ.
6: ಹಾ ಮತ್ತೆ
5: ಹೇಳಿ, ಯಾವ ಹಾಡ
6: ಬಿಟ್ಟು ಇದಾಗ ಸಾಧ್ಯನಾ? ರಾತ್ರಿ ಹೊತ್ತೆಲ್ಲ ನೆನ್ಸ್ಕೊಂಡ್ ಅಲ್ಲಿ ಈಚೆ ಕಡೆ ಬಾಲ್ಕನಿಗೆ ಬಂದು, ಆಯ್ ಚಂದು ಮೇಡಮ್ ಊಟ ಆಯ್ತಾ, ಹಾಲು ಕುಡಿದ್ರಾ ಇಲ್ಲ ಮೊಸರನ್ನ ತಿಂದ್ರಾ, ಏನ್ ತಿಂದ್ರಿ ಇವತ್ತು, ಬ್ರೈಟ್ನೆಸ್ ಜಾಸ್ತಿ ಇದೆಯಲ್ಲ ನಿಮ್ಗೆ ಅಂತ ಕೇಳ್ತಾ ಇರ್ತೀವಿ.
5: ನೀವು
6: ಯಾವಾಗ್ಲೂ ಚಂದು ಮೇಡಮ್ ಅಂದ್ರೆ ಹೊಳಿತಾ ಇರ್ಬೇಕಲ್ವಾ, ಪಳ ಪಳ ಅಂತ ಹೇಳಿ, ಅದಕ್ಕೋಸ್ಕರ.
5: ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ, ಯಾವ ಹಾಡ್ಬೇಕು?
6: ನಂಗೆ ಬಬ್ರುವಾನ ಚಿತ್ರದಿಂದ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಹಾಡ್ಬೇಕು. ನಾವು ಅಣ್ಣವರ ಪಕ್ಕ ಅಭಿಮಾನಿಗಳು, ಅದಕ್ಕೋಸ್ಕರ
5: ಸಮರದೋಳು ಅರ್ಜಿಸಿದ. ಬರುತ್ತಾ ಡೈಲಾಗ್ ಹೇಳಕ್ಕೆ?
6: ವಾ ಸ್ವಲ್ಪ ಬರುತ್ತೆ
5: ನೋಡೋಣ, ಟ್ರೈ ಮಾಡಿ.
6: ಹಾ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳು ಹಾರ್ಭಟಿಸಿ,
5: ಸಮರದೋಳು ಆರ್ಭಟಿಸಿ ಆರ್ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣ
6: ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಅವನಿಲ್ಲದೆ ಬಂದ ನೀನು
5: ಋಣಕ್ಕೆ ಸಮಾನ. ಧನ್ಯವಾದ, ಕೇಳೋಣ.
7: ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ

0: ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ನಿರ್ಧರಿಸುವುದು ರಣರಂಗ, ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಬಬ್ರುವಾಹನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಕರಗೊಂದು ಹಾಡು ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸಮಯ 1 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನದಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಹಾಗೂ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಆರ್ಎಸ್ ಅಣೆಕಟ್ಟು ಪ್ರದೇಶದಲ್ಲಿ ಭಾರೀ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಕಾವೇರಿ ಜಲ ನಿರ್ವಹಣಾ ಆಯೋಗದ ಆದೇಶವನ್ನು ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನಿಸುವಂತೆ ಒತ್ತಾಯಿಸಿ ಬಿಜೆಪಿ ಕೆಆರ್ಎಸ್ ಅಣೆಕಟ್ಟು ಸಮೀಪ

ಪ್ರತಿಭಟನೆ ನಡೆಸುತ್ತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಯೋಧ್ಯೆ ದೇಣಿಗೆ ವಿಚಾರ ಹಾಗೂ ನೀಟ್ ಪ್ರತಿಭಟನೆ ವೇಳೆ ಪೊಲೀಸರ ಕ್ರಮ ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಗದ್ದಲ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ವಿಚಾರಣಾ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮಾಜಿ ಶಾಸಕ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಅಡ್ಡಿಪಡಿಸದಂತೆ ಪ್ರತಿಪಕ್ಷಗಳನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಒತ್ತಾಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಆಂಧ್ರಪ್ರದೇಶದ ಭೋಗಂಪುರಂ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಅವರು ಮೈಸೂರಿಗೆ ಆಗಮಿಸಲಿದ್ದು ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಸರ್ಕಾರಗಳು, ಕೈಗಾರಿಕೆಗಳು, ಉದ್ಯೋಗದಾತರು, ಉದ್ಯೋಗಿಗಳು ಹಾಗೂ ಕಾರ್ಮಿಕ ಸಂಘಗಳ ನಡುವೆ ನಿಕಟ ಸಮನ್ವಯ ಅತ್ಯಗತ್ಯ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪಾಕಿಸ್ತಾನದ ಬ್ರಾಡ್ ಶಿಖರದಲ್ಲಿ ಹಿಮಪಾತ ಸಂಭವಿಸಿ ನಾಪತ್ತೆಯಾದ 10 ಪರ್ವತಾರೋಹಿಗಳಲ್ಲಿ ನೇಪಾಳದ ಅನುಭವಿ ಪರ್ವತಾರೋಹಿ ನಿರ್ಮಲ್ ಪುರ್ಜಾ ಕಣ್ಮರೆಯಾಗಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೇ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಾನ್ವಿ ಶರ್ಮಾ ಥೈಲ್ಯಾಂಡ್ನ ಸುಪಾನಿಡಿ ಕಾಟೆಥಾಂಗ್ ವಿರುದ್ಧ ಸೆಣಸಲಿದ್ದಾರೆ. ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯಿ ಓಕಿಮೋತೋ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅಜ್ಜ ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
0: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಒಂದು ಗಂಟೆ 5:35 ಸಮಯವಾಗಿದೆ. ಭದ್ರಾ ಚಿತ್ರದ ಒಂದು ಹಾಡನ್ನು ಕೇಳೋಣ. ಹಾಡಿನ ನಂತರ 1:10 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. ವಾರ್ತೆಗಳ ನಂತರ 1:20 ಶುಕ್ರವಾರದ ಮಧ್ಯಾಹ್ನದ ಗೇಮ್ ಶೋ ಸಿನಿಮಾ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇನ್ನೀಗ ಕೇಳಿ ಇದೊಂದು ಹಾಡು,

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ, ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳಿಂದ ಬಹುರಾಷ್ಟ್ರೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೇ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆ ವೇಳೆ ಕಠಿಣ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಕ್ಕೆ ಇಂದು ಅಡ್ಡಿಯಾಯಿತು. ಗದ್ದಲದ ಬೆನ್ನಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಬೆಳಗ್ಗೆ ರಾಜ್ಯಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಹಲವು ಕೇಂದ್ರ ಸಚಿವರು ಅಧಿಕೃತ ದಾಖಲೆಗಳನ್ನು ಮಂಡಿಸಿದರು. ಇದೇ ವೇಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಕ್ಕೆ ಸಂಬಂಧಿಸಿದ ಸಂಸದೀಯ ಖಾಯಂ ಸಮಿತಿಯ ವರದಿಗಳನ್ನು ಸದನಕ್ಕೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸುಳ್ಳು ಸುದ್ದಿ ತಡೆಯುವ ವ್ಯವಸ್ಥೆಯ ಪರಿಶೀಲನೆ ಕುರಿತ ಸಂಸದೀಯ ಸಮಿತಿಯ 22 ವರದಿಯ ಶಿಫಾರಸುಗಳ ಜಾರಿ ಸ್ಥಿತಿಗತಿ ಬಗ್ಗೆ ಸದನಕ್ಕೆ ತಿಳಿಸಿದರು. ತದನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡಾಗ ವಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡಚಣೆ ಉಂಟು ಮಾಡಿದರು. ಇದರ ಬೆನ್ನಲ್ಲೇ ಸಭಾಪತಿಯವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಮತ್ತೊಂದೆಡೆ ಲೋಕಸಭೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಯತ್ನಿಸಿದಾಗ ವಿಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿದವು. ಪ್ರಶ್ನೋತ್ತರ ವೇಳೆಗೆ ಅಡ್ಡಿಪಡಿಸದಂತೆ ಹಾಗೂ ಸದನದೊಳಗೆ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಮಾಡಿದ ಮನವಿಗೆ ಸದಸ್ಯರು ಸ್ಪಂದಿಸದ ಕಾರಣ ಲೋಕಸಭೆಯನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮ ರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಮತ್ತು 1,880 ಕೋಟಿ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4D ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯಗಳನ್ನು ಒಳಗೊಂಡಿದೆ. ಜುಲೈ 20 ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಪ್ರತಿಭಟನಾಕಾರರು ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಎಂದು ಗಾಯಗೊಂಡ ದೆಹಲಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಂದು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂಭಾಗದಲ್ಲಿ ಕರ್ತವ್ಯ ನಿರತರಾಗಿದ್ದ ಸಿಬ್ಬಂದಿಯನ್ನು ಗುಂಪಿನಲ್ಲಿದ್ದ ಕೆಲವು ಪ್ರತಿಭಟನಾಕಾರರು ಪೂರ್ವ ನಿಯೋಜಿತ ಯೋಜನೆಯಂತೆ ಸುತ್ತುವರೆದು ಕಲ್ಲು ತೂರಾಟ ನಡೆಸಿದ್ದಲ್ಲದೆ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು. ಈ ಘಟನೆಯಲ್ಲಿ ಹಲವು ಪೊಲೀಸ್ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿಸಿದ ಕುಟುಂಬಸ್ಥರು, ಹಲ್ಲೆಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕ ಪ್ರತಿಭಟನೆಗಳ ವೇಳೆ ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಹೆಚ್ಚಿನ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಭೂತಾನ್ ರಾಜ ಜಿಗ್ಮೆ ಖೇಸರ್ ನಾಮ್ಗೇಲ್ ವಾಂಗ್ಚುಕ್ ಅವರು ಇಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ಕಾರ್ಯದರ್ಶಿಯವರು ಇಂದು ನಡೆದ ಯೋಜನಾ ಮಾತುಕತೆಗಳಲ್ಲಿ ಪರಿಶೀಲಿಸಲಾದ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರದ ಪ್ರಗತಿ ಹಾಗೂ ಭಾರತ ಭೂತಾನ್ ನಡುವಿನ ವಿವಿಧ ಕ್ಷೇತ್ರಗಳ ಸಹಯೋಗದ ಕುರಿತು ಭೂತಾನ್ ರಾಜರಿಗೆ ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳು ಪಶ್ಚಿಮ ಏಷ್ಯಾದ ಪ್ರಮುಖ ಜಲಮಾರ್ಗಗಳಲ್ಲಿ ಸಾಗರ ಸಾರಿಗೆಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟವನ್ನು ರಚಿಸಿವೆ. ಈ ಒಕ್ಕೂಟದ ಕುರಿತು ರಿಯಾದ್ನಲ್ಲಿ ವಿವಿಧ ದೇಶಗಳ ಸೇನಾ ಪ್ರತಿನಿಧಿಗಳ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಒಕ್ಕೂಟದ ಜಂಟಿ ಪ್ರಕಟಣೆಯ ಪ್ರಕಾರ ಜಾಗತಿಕ ಸಮುದ್ರ ಭದ್ರತೆಗೆ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸುವ ಉದ್ದೇಶದಿಂದ ಬಹುರಾಷ್ಟೀಯ ಸಮುದ್ರ ರಕ್ಷಣಾ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ. ಸಮುದ್ರ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ನೌಕಾಯಾನದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವುದು, ಅಂತಾರಾಷ್ಟೀಯ ವ್ಯಾಪಾರ ಮಾರ್ಗಗಳು ಹಾಗೂ ಇಂಧನ ಪೂರೈಕೆ ಮಾರ್ಗಗಳ ಸುರಕ್ಷತೆಯನ್ನು ಹೆಚ್ಚಿಸುವುದೇ ಈ ಒಕ್ಕೂಟದ ಪ್ರಮುಖ ಉದ್ದೇಶವಾಗಿದೆ.

ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಉಧಮ್ ಸಿಂಗ್ ಅವರ 87ನೇ ಹುತಾತ್ಮ ದಿನವಾದ ಇಂದು ಸಮಸ್ತ ದೇಶ ಅವರನ್ನು ಸ್ಮರಿಸುತ್ತಿದೆ. ಘದರ್ ಪಕ್ಷ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದ ಉಧಮ್ ಸಿಂಗ್ 1919 ಅಮೃತಸರದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ 1940 ಮಾರ್ಚ್ 13 ಬ್ರಿಟಿಷ್ ಪಂಜಾಬ್ನ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓಡ್ವೈರ್ ಅವರನ್ನು ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಗುಂಡಿಕ್ಕಿ ಹತ್ಯೆಗೈದಿದ್ದರು. ಬಳಿಕ ಕೊಲೆ ಆರೋಪದಲ್ಲಿ ತಪ್ಪಿತಸ್ಥರೆಂದು ತೀರ್ಪು ನೀಡಲಾದ ಉಧಮ್ ಸಿಂಗ್ ಅವರನ್ನು 1940 ಜುಲೈ 31 ಗಲ್ಲಿಗೇರಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕ್ರಾಂತಿಕಾರಿ ಹುತಾತ್ಮ ಉಧಮ್ ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ರಾಷ್ಟೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನವು ಕೇವಲ ಸರ್ಕಾರದ ಕಾರ್ಯಕ್ರಮವಲ್ಲ, ಮುಂದಿನ ಪೀಳಿಗೆಗಾಗಿ ಭಾರತದ ನಾಗರಿಕತೆಯ ಪರಂಪರೆಯನ್ನು ಸಂರಕ್ಷಿಸುವ ರಾಷ್ಟೀಯ ಧ್ಯೇಯವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ರಾಷ್ಟೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನ ಕುರಿತ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮ ಭಾರತದ ಶ್ರೀಮಂತ ಜ್ಞಾನ ಪರಂಪರೆಗೆ ಗೌರವ ಸಲ್ಲಿಸುವುದರ ಜೊತೆಗೆ ಬಲಿಷ್ಠ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ಎಂದು ಹೇಳಿದರು. ಗಾಜಾದಲ್ಲಿ ಹಮಾಸ್ ಮತ್ತು ಇತರ ಸಶಸ್ತ್ರ ಸಂಘಟನೆಗಳ ಸಂಪೂರ್ಣ ನಿಶಸ್ತ್ರೀಕರಣಕ್ಕೆ ಶಾಂತಿ ಮಂಡಳಿ ಒಪ್ಪಂದಕ್ಕೆ ಬಂದಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಅಧ್ಯಕ್ಷ ಟ್ರಂಪ್, ಈ ಒಪ್ಪಂದ ಗಾಜಾವನ್ನು ಹೊಸ ಪ್ಯಾಲೆಸ್ಟೇನಿಯನ್ ಸರ್ಕಾರದ ಆಡಳಿತಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಈ ಸರ್ಕಾರ ಶಾಂತಿ ಮಂಡಳಿಯೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಿ ಪ್ಯಾಲೆಸ್ಟೇನಿಯನ್ ಜನರಿಗೆ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೇ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿವಿಧ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಇಂದು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ಗೆ ಅರ್ಹತೆ ಗಳಿಸಲು ಪರಸ್ಪರ ಸೆಣಸಲಿದ್ದು, ಬಳಿಕ ನಡೆಯಲಿರುವ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಾನ್ವಿ ಶರ್ಮಾ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ದ ಸೆಣಸಲಿದ್ದಾರೆ. ಮಧ್ಯಾಹ್ನ ಸುಮಾರು 3:10 ನಡೆಯಲಿರುವ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿತ್ಮೊತೊ ವಿರುದ್ದ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ. ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೇ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

ಒಂದು ಗಂಟೆ 20:20 ಸಮಯಾಗಿದೆ. ವಿವಿಧ ಭಾರತಿ ಕೇಳ್ತಾ ಇದ್ದೀರಾ. ಶನಿವಾರದ ಮಧ್ಯಾಹ್ನದ ಈ ಪ್ರಸಾರ ನಿಮಗೆಲ್ಲ ಗೊತ್ತೇ ಇದೆ. ಶುಕ್ರವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಸಿನಿಮಾ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಒಂದು ಸಿನಿಮಾ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸುಸ್ವಾಗತ.

ಹೌದು, ನಿಮ್ಮೆಲ್ರಿಗೂ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗಾಗಲೇ ಸಾಕಷ್ಟು ಜನರ ಸಂದೇಶ ಇದೆ, ನಾವು ರಸಪ್ರಶ್ನೆಗಳಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮ ಕೇಳೋದಕ್ಕೆ ಸಿದ್ಧ ಆಗಿದ್ದೇವೆ, ಉತ್ತರ ಕೊಡೋಕ್ಕೂ ಕೂಡ ರೆಡಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ದೀರಿ. ಮತ್ತು 11:30 ಕೂಡ ನೀವು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದೀರಾ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ಮತ್ತು 12:05 ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಿಮ್ಮ

ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಇನ್ಬಾಕ್ಸ್ನಲ್ಲಿ ಬಂದಿದೆ. ಎಲ್ಲವೂ ಕೂಡ ಚೆನ್ನಾಗಿದೆ. ಎಸ್ ಮೆಸೇಜ್ಗಳನ್ನು ಸದ್ಯಕ್ಕೆ ಓದಲು ಆಗ್ತಾ ಇಲ್ಲ. ಇವಾಗ ನಾವು ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಕೊಡೋದಕ್ಕೆ ಬಹಳ ಬಹಳ ಸುಲಭವಾದಂಥ ಪ್ರಶ್ನೆಗಳು ನಮ್ಮ ಕಡೆ ಇರೋದು. ನೀವೇನು ಕಷ್ಟಪಡಬೇಕಾಗಿಲ್ಲ. ಸರಳವಾಗಿ ಸುಂದರವಾಗಿರುವಂಥ ಪ್ರಶ್ನೆಗಳು. ಎಸ್, ಹೌದು, ಇವತ್ತು ಶನಿವಾರ ಅಲ್ಲ, ಹೌದು, ಶುಕ್ರವಾರ ಮಧ್ಯಾಹ್ನ 1:22 ಸಮಯ ಆಗಿದೆ. ನಿಮಗೆ ಒಂದು ಹಾಡನ್ನು ಕೇಳಿಸ್ಕೊಳ್ಬೇಕು. ಹಾಡನ್ನು ಕೇಳಿಸ್ಕೊಂಡ್ಮೇಲೆ ನಮ್ಮ ಪ್ರಶ್ನೆ ಬರುತ್ತೆ.

ಇಷ್ಟೇ ಹಾಡು ಕೇಳಿಸೋಕ್ಕೆ ಸಾಧ್ಯ ಆಗೋದು. ಕೇಳಿಸ್ಕೊಂಡ್ರಲ್ಲ, ಒಂದು ದಿವಸ ನಿನ್ನ ಮೈಸೂರು ಝೂನಲ್ಲಿ ಕಂಡೆ ಅನ್ನುವ ಈ ಹಾಡು ಯಾವ ಪದಗಳಿಂದ ಆರಂಭ ಆಗುತ್ತೆ ಅನ್ನೋದನ್ನು ನೀವು ಹೇಳಬೇಕು. ಅಂದರೆ ಹಾಡಿನ ಮೊದಲ ಪದಗಳನ್ನು ನೀವು ಹೇಳಬೇಕು, ಮೊದಲ ಸಾಲುಗಳನ್ನು ನೀವು ಹೇಳಬೇಕಾಗತ್ತೆ. ಯಾರೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ, ಯಾರ್ಯಾರು ಹೇಗೇಗೆ ನೆನ್ಪಿಟ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ಆದರೆ ನೀವೀಗ ನಮಗೆ ಮೆಸೇಜ್ ಕಳಿಸಿ ಯಾವ ಸಾಲುಗಳಿಂದ. ಅಬ್ಬಬ್ಬಾ, ಬಂದೇ ಬಿಡುತ್ತೋ ಉತ್ತರ, ವಾರೆ ಬಾ ಬ್ಯೂಟಿಫುಲ್. ಆದರೂ ಇನ್ನೊಂದ್ಸಲ ನಮ್ಮ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 9483091910 ಈ ಸಂಖ್ಯೆಗೆ ನೀವು ಉತ್ತರವನ್ನು ಕಳಿಸ್ಕೊಡಿ.

0: ಅಣ್ಣಯ್ಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತೆ ಸಂಗೀತ ಇತ್ತು. ಚಿತ್ರ ಅವರು ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಈ ಹಾಡಿಗೆ 1:28 ಸಮಯ ಆಗಿದೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿಸಿ ಈ ಹಾಡು ಯಾವ ಪದಗಳಿಂದ ಆರಂಭ ಆಗುತ್ತೆ ಹೇಳಿ ಅಂತ ಹೇಳಿದ್ದ ಸೆಕೆಂಡ್ಗಳಲ್ಲೇ ನಮಗೆ ಉತ್ತರಗಳು ಬಂದಿದೆ. ನನಗಂತೂ ಅರ್ಥ ಆಗ್ತಾ ಇಲ್ಲ ನೀವು ಅದು ಯಾವ ಥರ ಹುಡುಕ್ತಿರೋ, ಏನೆಲ್ಲ ಟೆಕ್ನಾಲಜಿ ಕಂಡಿಡ್ಕೊಂಡಿದ್ದೀರೋ, ಅದು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಖುಷಿಯಾಗುತ್ತೆ ಈ ರೀತಿಯ ಒಂದು ಪ್ರತಿಕ್ರಿಯೆಗಳನ್ನು ನೋಡಿದಾಗ. ನಮಗೆ ಮೊದಲಿಗೆ ಕೇಳಿದ ತಕ್ಷಣ ಉತ್ತರ ಕೊಟ್ಟಿದ್ದು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ಹರೀಶ್ ಮಲ್ಲೇಶ್ವರಂ ಮತ್ತು ಗಜಲಕ್ಷ್ಮಿಯವರು ಏನೇನೋ ತುಂಬ ಸಾಲ್ ಬರೆದ್ರೆ ದಯವಿಟ್ಟು ನಂಗೆ ಓದೋಕ್ಕಾಗಲ್ಲ, ಜಸ್ಟ್ ಸಿಂಪಲ್ ಆಗಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಅದ್ರ ಜೊತೆಗೆ ಯಾರೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ರೆ ಇಷ್ಟು ಜನ ಮಾತ್ರ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಪ್ರೀತಿಯ ಧನ್ಯವಾದಗಳು. ಅದ್ಯಾವುದು ಅಂತ ನೀವೀಗ ಕೇಳಿಸ್ಕೊಳ್ಳಿ.
1: ಚಿನ್ಕುರುಳಿ ಚಿನ್ಕುರುಳಿ, ಹೇ ಯಾರು

0: ಇದಿಷ್ಟು ಸರಿಯಾದಂತ ಉತ್ತರ, ಸರಿಯಾದ ಉತ್ತರ ಕೊಟ್ಟವರೆಲ್ಲರಿಗೂ ಕೂಡ ಪ್ರೀತಿಯ ಚಪ್ಪಾಳೆ.
1: ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: ಯಾವ ಸಿನಿಮಾ ಹಾಡು ಅಂತ ಕೇಳ್ತಾ ಇದ್ದೀರಾ? ಶಿವಣ್ಣ ಚಿತ್ರದ ಹಾಡು.

ಚಿನ್ಕುರುಳಿ ಚಿನ್ಕುರುಳಿ ಅಂತ ಎಲ್ ಎನ್ ಶಾಸ್ತ್ರಿ ಮತ್ತೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತೆ ಸಂಗೀತವನ್ನ ನೀಡಿದ್ರು ವಿ ಮನೋಹರ್. ಹೇಳ್ತಾ ಇದ್ರೆ ಯಾವುದೇ ಮ್ಯೂಸಿಕ್ ಬಿಡಿಸಿದ್ರು ಕೂಡ ನನ್ಗೆ ಬೇಗ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ನನ್ಗೆ ಸೆಕೆಂಡ್ಸಲ್ಲಿ ಹೇಳ್ತೀನಿ ಅಂತ ಹೇಳಿ ನಿಜವಾಗ್ಲೂ ಒಂದು ವಿಶೇಷವಾದಂಥ ಗುಣ ಅಂತಲೇ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ ನಮಗೆ ಸಿನಿ ರಸಪ್ರಶ್ನೆ ಕಾರ್ಯಕ್ರಮದ ಕಡೆಗೆ ಹೋಗೋದಾದರೆ ಇವತ್ತು ಬಹಳ ಸರಳವಾದ ಸುಂದರವಾದ ಪ್ರಶ್ನೆಗಳಿದೆ ಅಂತ ನಾನು ಈಗಾಗಲೇ ಹೇಳಿದ್ನಲ್ಲ, ಅದೇ ಥರ ಮತ್ತೊಂದು ಸರಳವಾದ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ, ನಾನೇ ಭಾಗ್ಯವತಿ ಎನ್ನುವ ಒಂದು ಸಿನಿಮಾ ಇದೆ, ನಾನೇ ಭಾಗ್ಯವತಿ ಸಿನಿಮಾದ ನಿರ್ದೇಶಕರು ಯಾರು ಅನ್ನೋದನ್ನು ನೀವು ಹೇಳಬೇಕು. ನಾನೇ ಭಾಗ್ಯವತಿ ಸಿನಿಮಾದ ನಿರ್ದೇಶಕರು ಯಾರು ಅನ್ನೋದು ನಮ್ಮ ಎರಡನೆಯ ಪ್ರಶ್ನೆ. ಚಂದದ ಚಿತ್ರಗೀತೆಗಳ ಜೊತೆಗೆ ಸರಳವಾದ ಪ್ರಶ್ನೆಗಳು, ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ 9483091029. ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಾವು ಕೇಳುವಂಥ ಸರಳವಾದ ಪ್ರಶ್ನೆಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ನೀವು ಉತ್ತರಗಳನ್ನು ಕಳಿಸ್ಕೊಡಿ.

ಶಿಕ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಅದಕ್ಕೆ ಪ್ರಶ್ನೆಗೆ ಉತ್ತರಗಳ ಸುರಿಮಳೆ ಬಂದಿದೆ. ಸುರಿಮಳೆಗೆ ಈ ಚಪ್ಪಾಳೆ. ಎಷ್ಟೊಂದು ಜನ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀರಿ, ಮತ್ತೆ ಅದೇ ಪ್ರಶ್ನೆ ನನಗೆ ಹೇಗೆ ಇಷ್ಟು ಬೇಗ ಬೇಗ ಹುಡುಕಿ ಕೊಡ್ತೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಕೊಟ್ಟಿರೋದು ಯಾರಪ್ಪ ಅಂತ ಹೇಳಿದ್ರೆ, ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ ರಾಧಾಕೃಷ್ಣ ಚಲ್ಲಹಳ್ಳಿ, ಲೀಲಾ ಬೇಗೂರಿನಿಂದ, ಪ್ರವೀಣ್ ಕುಮಾರ್ ಸುಮಲತಾ ಆಮೇಲೆ ಸುಮಾ ಚಿಕ್ಕಮಗಳೂರಿನಿಂದ, ಅನುಪಮಾ ಕುಮಾರ ಪಾರ್ಕ್, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರ. ಇವರ ಉತ್ತರ ಬೇರೆ ಆಗಿದೆ, ನಿಮ್ಮ ಉತ್ತರ ಅಲ್ಲ. ಸುಬ್ರಹ್ಮಣ್ಯ ಜಯಂತ್ ಅವರು. ಮತ್ತೊಬ್ರು ಯಾರಪ್ಪ ಅಂತ ಹೇಳಿದ್ರೆ, ವಿಜ್ಞಾನ ನಗರದ ಎ ಹರಿಹರನ್ ಅವರು. ಇವರು ಯಾರು, ಕಲಾ ಅರುಣ್ ಅವರು. ಏನೇನೋ ಬರೆದಿದ್ದಾರಲ್ಲ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಕರೆಕ್ಟ್. ಎಸ್ ಬಿ ಎಂ ಕಾಲನಿಯಿಂದ ಭೀಮರಾವ್ ಅವರು. ಗಾಯತ್ರಿ ಚಂದ್ರಶೇಖರ್ ಅವರ ಉತ್ತರ ಕೂಡ ಸರಿಯಾಗಿದೆ, ಸಾಗರದಿಂದ. ನಾಗರತ್ನ ನಾರಾಯಣ ಸ್ವಾಮಿ ಮೈಸೂರಿನಿಂದ. ಎಸ್ ಎಂ ಶೋಭ ಹಾಸನದಿಂದ. ಅಮರಾವತಿ ಹರಿಕುಮಾರ್ ಸೌರಷ್ಟ್ರಪೇಟೆ ಬೆಂಗಳೂರಿನಿಂದ. ವಾಣಿಶ್ರೀ ಇಳಕಲ್ನಿಂದ. ವರಲಕ್ಷ್ಮಿ ಪೀಣ್ಯ. ಉಮಾ ಕಿಶೋರ್ ಬಿ ಟಿ ಎಂ ಲೇಔಟ್ನಿಂದ. ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ರಘು ನಾರಾಯಣ್ ಬೆಂಗಳೂರು. ಗಜಲಕ್ಷ್ಮಿ ಶಿಡ್ಲಘಟ್ಟ. ಎಚ್ ಕುಮಾರ್ ಜೋಗಿಹಳ್ಳಿ. ಮೀರಾ ಸುಭಾಷ್ ಕುಲಕರ್ಣಿ. ಹರೀಶ್ ಮಲ್ಲೇಶ್ವರಂ. ಉಡುಪಿಯಿಂದ ಗುರುಪ್ರಸಾದ್. ಶ್ವೇತಾ ಎಸ್ ರಾವ್ ಸುಳ್ಯದಿಂದ. ತಿಪ್ಟೂರಿನ ಚಿರಂಜೀವಿ. ಚೈತ್ರ ಡಿ ಎಂ ಕಮಲಾಪುರ ನೆಲಮಂಗ್ಲ. ಅರಸೀಕೆರೆ ಎನ್ ಆರ್ ಕೃಷ್ಣಮೂರ್ತಿ. ಪ್ರವೀಣ್ ಹೊಸಕೋಟೆ ಅಲ್ವಾ, ಹೌದು. ಧಾರವಾಡದ ಮಂಜುಶ್ರೀ. ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆಯಿಂದ ಇರಬಹುದು ಅಂತ ಹಾಕಿದ್ದಾರೆ. ಇಂದಿರಾ ಹೈದರಾಬಾದಿಂದ. ಮತ್ಯಾರು ಎರಡೆರಡು ಸಲ ಮೆಸೇಜ್ ಕಳಿಸಿದ್ರೆ ಓದೋಕ್ಕಾಗಲ್ಲ. ಒಂದೇ ಮೆಸೇಜ್ನಲ್ಲಿ, ಒಂದೇ ಸಾಲ್ನಲ್ಲಿ ನಿಮ್ಮ ಹೆಸರು, ನಮಗೆ ಬೇಕಾಗಿರುವಂಥ ಉತ್ತರ. ಸಾಧ್ಯ ಆದರೆ ನಿಮ್ಮ ಊರನ್ನು ಕಳಿಸಿದ್ರೆ ಮಾತ್ರ ಓದೋಕ್ಕಾಗುತ್ತೆ. ಒಂದ್ಸಲ ಉತ್ತರ, ಒಂದ್ಸಲ ನಿಮ್ಮ ಹೆಸರು, ಒಂದ್ಸಲ ನಿಮ್ಮ ತಾಲೂಕು, ಒಂದ್ಸಲ ನಿಮ್ಮ ಜಿಲ್ಲೆ ಕಳಿಸಿದ್ರೆ ಐದಾರು ಮೆಸೇಜ್ ಆಗುತ್ತೆ. ಐದಾರು ಮೆಸೇಜನ್ನು ಓಪನ್ ಮಾಡಿ ನೋಡಲಿಕ್ಕೆ ಖಂಡಿತವಾಗ್ಲೂ ಕ್ವಿಜ್ ಟೈಮಲ್ಲಿ ಸಾಧ್ಯ ಆಗೋದಿಲ್ಲ. ಪದ್ಮಶ್ರೀ ಕುಟುಂಬದವರು ಬೆಂಗಳೂರಿನಿಂದ. ವಿ ಲೀಲಾ ಶಿವಮೊಗ್ಗದಿಂದ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರ. ರಾಜ್ಕುಮಾರ್ ಕಾತರ್ಕಿ ಚನ್ನಗೌಡ ಮಾಕನೂರು. ಮೀನಾಕ್ಷಿ ಎಂಟನೇ ಮೈಲಿ. ಹೇಮಾವತಿ ಮಾರುತಿ ನಗರ. ಮತ್ತೊಬ್ರು ಯಾರಿದು, ನವೋದಯ ನಾಗರಾಜ್ ಅವರು. ಆಮೇಲೆ ಯಾರಪ್ಪ, ಸಂಜಯ್ ಲಕ್ಷ್ಮೇಶ್ವರ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸ್ವಲ್ಪ ಜನಕ್ಕೆ ಸ್ವಲ್ಪ ಅರೆಬರೆ ಉತ್ತರ ಸ್ವಲ್ಪ ಆಚೆ ಈಚೆ ಆಗಿದೆ. ಆದ್ರೂ ಹೇಳೋದಾದರೆ 1968 ಮೈಸೂರು ಟಾಂಗ ಮತ್ತು ನಾನೇ ಭಾಗ್ಯವತಿ ಎನ್ನುವ ಸಿನಿಮಾಗಳನ್ನು ಜಿ ವಿ ಅಯ್ಯರ್ ಅವರ ಜೊತೆಗೆ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ರು. ಮೈಸೂರು ಟಾಂಗ ಸಿನಿಮಾದಲ್ಲಿ ಮೊದಲ ಬಾರಿಗೆ ಒಂದು ರೀತಿ ವಿಶೇಷವಾದಂಥ ಸೆಟ್ಗಳನ್ನು ಅಂದರೆ ಕನ್ಸ್ಟ್ರಕ್ಷನ್ ಮಾಡಿ ಗಾಜನ್ನು ಒಡೆದು ನುಗ್ಗುವ ಒಂದಷ್ಟು ಸಾಹಸಗಳನ್ನು ಕೂಡ ಆ ಸಿನಿಮಾದಲ್ಲಿ ಅವರು ಅಳವಡಿಸ್ಕೊಂಡಿದ್ರು. ಮತ್ತು ನಾನೇ ಭಾಗ್ಯವತಿ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಗಂಗಾಧರ್ ಅವರು ಚಿತ್ರರಂಗದ ಪ್ರವೇಶವನ್ನು ಪಡ್ಕೊಂಡ್ರು ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೂಡ ಇದೆ. ಎಲ್ಲರಿಗೂ ಕೂಡ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ, ಕೆಲವರು ಒಂದು ಹೆಸರನ್ನು ಹೇಳಿದಿರಿ, ಟಿ ವಿ ಸಿಂಗ್ ಠಾಕೂರ್ ಅಂತ ಹೇಳಿದರೆ, ಇನ್ನು ಕೆಲವರು ಜಿ ವಿ ಅಯ್ಯರ್ ಅಂತ ಹೇಳಿದಿರಿ, ಬಟ್ ಕೆಲವರು ಎರಡು ಇಬ್ಬರ ಹೆಸರನ್ನು ಕೂಡ ಹೇಳಿದಿರಿ. ಎರಡನ್ನೂ ಕೂಡ ಕನ್ಸಿಡರ್ ಮಾಡಲಾಗಿದೆ.

ಈ ಹಾಡಂತೂ ಪ್ರಸಾರ ಆಗತ್ತೆ. ಆ ಹಾಡು ಪ್ರಸಾರ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಸರಳವಾದ ಬ್ಯೂಟಿಫುಲ್ ಆಗಿರುವಂತಹ ಪ್ರಶ್ನೆ ಏನಂದ್ರೆ, ಈ ಹಾಡಿನ ಸಾಹಿತ್ಯ ಯಾರ್ದು ಅಂತ ನೀವು ಹೇಳಬೇಕು.

ಹೌದು, ಸಾಕಷ್ಟು ಜನರು ಉತ್ತರವನ್ನು ಕಳಿಸ್ಕೊಡ್ತಾ ಇರ್ತಾರೆ ಇದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಈ ಕೇಳಿಸ್ಕೊಂಡ್ರಲ್ಲ ಹಾಡು, ಆ ಹಾಡನ್ನು ಬರೆದವರು ಯಾರು, ಆ ಹಾಡಿನ ಸಾಹಿತ್ಯ ಗೀತ ರಚನೆ ಯಾರ್ದು ಅನ್ನೋದನ್ನಷ್ಟೇ ನೀವು ಹೇಳಿದ್ರೆ ಸಾಕು. ಅದರ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರು ಅಷ್ಟು ಮಾತ್ರ ಕಳಿಸ್ಕೊಡಿ.

ಸಂಯುಕ್ತ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಈ ಹಾಡು ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ನಾವು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿದ್ದೇವೆ. ಶುಕ್ರವಾರದ ಮಧ್ಯಾಹ್ನದ ಈ ಹೊತ್ತಿನಲ್ಲಿ ತುಂಬ ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಮತ್ತೆ ನಿಮಗೆ ಪ್ರೀತಿಯ ಈ ಚಪ್ಪಾಳೆ. ನೀವೊಂದು ಹಾಡನ್ನು ಕೇಳಿಸ್ಕೊಂಡ್ರಿ, ಹಾಡನ್ನು ಕೇಳಿಸ್ಕೊಂಡು ಆ ಹಾಡನ್ನು ಬರೆದವ್ರು ಯಾರು, ಸಾಹಿತಿ ಯಾರು, ಆ ಹಾಡಿನ ಗೀತ ರಚನೆ ಯಾರ್ದಾಗಿತ್ತು ಅನ್ನೋದನ್ನು ನಮಗೆ ಹೇಳಬೇಕಾಗಿತ್ತು. ತುಂಬ ಜನ ಕೇಳಿದ ತಕ್ಷಣಕ್ಕೆ ಒಂದಷ್ಟು ಜನರು ಉತ್ತರ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ಬಂದಿದೆ, ಆದರೆ ಬಹಳಷ್ಟು ಜನರ ಉತ್ತರ ಸರಿಯಾಗಿದೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿ ಮತ್ತು ಜಗದಾಂಬಿಕಾ ಹಂಸವೇಣಿ, ನವೋದಯ ನಾಗರಾಜ್, ರಾಧಾ ಹಿರಿಯಣ್ಣ ನೆಲಮಂಗಲದಿಂದ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರ, ಎಸ್ ಎಂ ಶೋಭಾ ಹಾಸನ್, ಸುಮಾ ಚಿಕ್ಕಮಗಳೂರು, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರು, ಪ್ರವೀಣ್ ಹೊಸಕೋಟೆ, ಮತ್ತೆ ಜಿ ಎಸ್ ಚಂದನ ಚಿತ್ರದುರ್ಗ, ಹರೀಶ್ ಮಲ್ಲೇಶ್ವರಂ, ತೀರ್ಥಪ್ರಸಾದ್ ದೊಡ್ಡಮ್ಮೀಟಿ ಕುರ್ಕೆ, ಇಷ್ಟೆಲ್ಲ ಬರಿಬೇಡಿ ಯಾರು ಗುರುಪ್ರಸಾದ್ ಅವರೇ, ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ಉತ್ತರ ಅಷ್ಟೇ ಸಾಕು. ನಮಸ್ತೆ, ಪ್ರತಿ ಸಲ ನಮಸ್ತೆ, ನಾನು ಉಡುಪಿಯಿಂದ, ಅದೆಲ್ಲ ಹಾಕಬೇಡಿ. ನಿಮ್ಮ ಹೆಸರು, ಗುರುಪ್ರಸಾದ್, ಉಡುಪಿ, ಉತ್ತರ ಅಷ್ಟು ಸಾಕು ನಮಗೆ. ಮತ್ಯಾರು ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಇನ್ಯಾರು, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಇದು ಕರಾವಳಿ ಚಿತ್ರದ ಹಾಡು. ಸಿದ್ದ ಶ್ರೀರಾಮ್ ಅವರು ಹಾಡಿದ್ದು. ಈ ಹಾಡನ್ನು ಬರೆದವರು ಪ್ರಮೋದ್ ಮರವಂತೆ, ಸಂಗೀತ ಸಂಯೋಜನೆ ಮಾಡಿದವರು ಸಚಿನ್ ಬಸ್ರೂರು ಅಂತ. ಇದು 2026 ಬಂದ ಸಿನಿಮಾ. ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ, ಮಿತ್ರ, ಸಂಪದ ಹುಲಿವಾನ, ಹೀಗೆ ಸಾಕಷ್ಟು ಜನರು ಅಭಿನಯಿಸಿರುವಂಥ ಹೊಚ್ಚ ಹೊಸ ಸಿನಿಮಾದ ಹಾಡಾಗಿತ್ತು ಇದು. ಕೇಳಿಸ್ಕೊಳ್ಳಿ.

ಗೊತ್ತಾಯ್ತಲ್ವಾ ಈಗ ಯಾರು ಅಂತ. ಇದು ಕೊನೆಯದಾಗಿ ಒಂದು ಪ್ರಯತ್ನ ಮಾಡೋಣ, ಈ ಹಾಡನ್ನ ಕೇಳಿಸ್ಕೊಂಡು, ಹಾಡನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಏನ್ ನೆನಪಾಗುತ್ತೆ, ಗಾಯಕರು, ಸಿನಿಮಾ, ಯಾವ್ದ್ಯಾವ್ದು ನೆನಪಾಗುತ್ತೆ ಅದಷ್ಟು ಉತ್ತರ ಕೊಡಿ. ಈ ಹಾಡಿನ ಗಾಯಕರು ಯಾರು, ಯಾವ ಸಿನಿಮಾದ ಹಾಡು ಅನ್ನೋದು ಗೊತ್ತಾದ್ರೆ ನಮ್ಗೆ ತಕ್ಷಣ ತಿಳಿಸಿ.

0: ಪಾತಕ ಬರಕೊಟ್ಟು ಅದಕ್ಕೊಳ್ಳೆ ಶಾಂತಿಯ ಹೇಳ್ಬಿಟ್ಟು ಯಂತರ ಮಂತರ ಮಾಡುತ್ತ ಎಲ್ಲರ ತಂತ್ರದಿಗೆದ್ದು ದಕ್ಷಿಣೆಗಿಟ್ಟಿಸೋ.
1: ಸಾಕು, ಬೇಕಾದಷ್ಟಾಯ್ತು ಹಾಡು. ಯಾವ ಗಾಯಕರು ಹಾಡಿದ್ದು, ಯಾವ ಸಿನಿಮಾದ ಹಾಡು ಅನ್ನೋದು ಗೊತ್ತಾದರೆ ಚೆಕ್ ಅಂತ ನಮಗೆ 9483 09 1 0 2 ಮೆಸೇಜ್ ಮಾಡಿ.

0: ಎಸ್, ಕೇಳ್ತಾ ಇದ್ದೀರಾ ವಿವಿಧ ಭಾರತಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಸಿನಿ ಕ್ವಿಜ್. ಇದರಲ್ಲಿ ಈಗ ನಾವು ನೋಡ್ತಾ ಹೋಗೋಣ, ಒಂದು ಹಾಡು ಕೇಳಿದ್ರಲ್ಲ, ಈ ಹಾಡು
1: ಕಳೆದ ಕಾಲದಲ್ಲೂ ನಡೆವ ಕಾಲದಲ್ಲೂ ಬರುವ ಕಾಲದಲ್ಲಿ,
0: ಈ ಹಾಡು ಕೇಳಿದ್ರಲ್ಲ, ಯಾವ ಸಿನಿಮಾ ಹಾಡು? ಹಾಡದವ್ರು ಯಾರು ಗೊತ್ತಾದ್ರೆ ಮೆಸೇಜ್ ಮಾಡಿ ಅಂತ ಹೇಳಿದ್ದಕ್ಕೆ ತುಂಬಾ ಮೆಸೇಜ್ಗಳು ಬಂದಿದೆ. ತುಂಬಾ ಜನರ ಉತ್ತರ ಸರಿಯಾಗಿದೆ, ಎಲ್ಲರಿಗೂ ಕೂಡ ಪ್ರೀತಿಯ ಚಪ್ಪಾಳೆ. ಹಾಗೇನೆ ಎಸ್ ಎಂ ಶೋಭಾ ಹಾಸನದಿಂದ ಎರಡು ಉತ್ತರಗಳನ್ನು ಸರಿಯಾಗಿ ಕೊಟ್ಟಿದ್ದಾರೆ, ಯಾವ ಸಿನಿಮಾದು ಮತ್ತು ಹಾಡಿದವ್ರು ಯಾರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈಗ ತಾನೇ ಒಬ್ಬರು, ಯಾರು ಇವರು, ಏನೋ ಹೆಸರಲ್ಲ, ಯಾರಪ್ಪ ಇದು, ಗುರುಪ್ರಸಾದ್ ಉಡುಪಿಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆಯಿಂದ, ಮತ್ತಾರಪ್ಪ ಇವರು, ಆನಂದ್ ಮೆಳೇನಹಳ್ಳಿ ಇವರ ಉತ್ತರ ಒಂದು ಸರಿಯಾಗಿದೆ. ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಸರಿ. ಚಿರಂಜೀವಿ ತಿಪ್ಟೂರಿನಿಂದ, ಪದ್ಮಜ ಶರತ್ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಲೀಲಾ ಬೇಗೂರು, ಮಂಜುಶ್ರೀ ಧಾರವಾಡ, ಮತ್ತಾರಿದು ಹೆಸರು, ಪ್ರವೀಣ್ ಹೊಸಕೋಟೆ, ಹರೀಶ್ ಅವರು ಮಲ್ಲೇಶ್ವರಂಿಂದ ಕರೆಕ್ಟ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸರಿ ಇದೆ, ನಾಗರತ್ನ ನಾರಾಯಣ ಸ್ವಾಮಿ ಮೈಸೂರಿನಿಂದ, ನವೋದಯ ನಾಗರಾಜ್, ಮತ್ತಾರು, ನೆಲಮಂಗಲದ ರಾಧಾ ಹಿರಿಯಣ್ಣ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಅದರ ಜೊತೆಗೆ ಮತ್ತಷ್ಟು ಈಗ ತಾನೇ ಕಳಿಸಿದ್ದು ಯಾರಿದು ಅಂದರೆ ಸುನಿಲ್ ಜಯಶ್ರೀ ರಾಜಾಜಿ ನಗರದಿಂದ ಕರೆಕ್ಟ್ ಆಗಿದೆ. ಪೂರ್ಣಿಮಾ ರಾಘವೇಂದ್ರ, ಚೈತ್ರ ಡಿ ಎಂ ಕಾಮಲಾಪುರ ಅವರ ಜೊತೆಗೆ, ನೇತ್ರಾ ಕೆಂಗೇರಿ, ರಘುನಾರಾಯಣ್ ಬೆಂಗಳೂರಿನಿಂದ, ನವೋದಯ ನಾಗರಾಜ್, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಯಾವುದಕ್ಕೆ ಅಂತ ಹೇಳಿದ್ರೆ, ನಾವೀಗ ತಾನೇ ಕೇಳಿದ ಹಾಡು 1965ರಲ್ಲಿ ಬಂದಂಥ ಸತ್ಯ ಹರಿಶ್ಚಂದ್ರ ಸಿನಿಮಾದ ಹಾಡಾಗಿತ್ತು. ನಾಗೇಂದ್ರಪ್ಪ ಮತ್ತು ಸಂಗಡಿಗರು ಹಾಡಿದ್ರು ಗೀತೆಯನ್ನು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯಾಗಿತ್ತು ಅದು. ಪೆಂಡ್ಯಾಲ ನಾಗೇಶ್ವರ ರಾವ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಇದಿಷ್ಟು ಇವತ್ತಿನ ಈ ಶುಕ್ರವಾರದ ಮಧ್ಯಾಹ್ನದ ಒಂದು ಗೇಮ್ ಶೋ, ಸಿನಿ ಕ್ವಿಜ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರತಿಕ್ರಿಯೆ ಬಹಳ ಅದ್ಭುತವಾಗಿತ್ತು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ರೀತಿ ಕೇಳಿದ ತಕ್ಷಣವೇ ನೀವೆಲ್ಲರೂ ಉತ್ತರ ಕಳಿಸುವಂಥ ರೀತಿ ಇದೆಯಲ್ಲ. ನೀವು ಯಾವುದೇ ಸೋರ್ಸನ್ನು ಬಳಸ್ಕೊಂಡಿರ್ಬೋದು, ಆದರೆ ಉತ್ತರ

ಸುವಂಥ ರೀತಿ, ಭಾಗವಹಿಸುವಂಥ ರೀತಿ ಇದೆಯಲ್ಲ, ಅದು ಬಹಳ ಬಹಳ ಬಹಳ ಖುಷಿ ಕೊಡುತ್ತೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮ ಪ್ರೀತಿ, ವಿಶ್ವಾಸ, ಈ ಒಂದು ಭಾಗವಹಿಸುವಿಕೆ ಹೀಗೆ ಇರಲಿ ಅನ್ನೋದು ನಮ್ಮ ಪ್ರೀತಿಯ ಆಶಯ. ಭಾಗವಹಿಸಿದ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 2:16:35. ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರತಿ ಸೋಮವಾರ ದಿಂದ ಶುಕ್ರವಾರದವರೆಗೆ 2:15 ಒಂದು ಸ್ಪಂದನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವೇದಿಕೆಯಲ್ಲಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಿ. ಕಾರ್ಯಕ್ರಮಗಳಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಗಮನಿಸಿ ಏನಾದರೂ ಅಳವಡಿಸಿಕೊಳ್ಳಬಹುದಾದಂಥ ವಿಚಾರಗಳಿದ್ದರೆ ಕೂಡ ತಿಳಿಸಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಬಹಳ ಕಡಿಮೆ ಈ ರೀತಿಯ ಒಂದು ಸ್ಪಂದನ ಬರ್ತಾ ಇರೋದು.

ಯಾಕಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮೆಸೇಜ್ಗಳಲ್ಲೇ ನೀವು ಬಹಳಷ್ಟು ಮೆಸೇಜ್ಗಳಲ್ಲೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಿ. ಯಾರಿಗೆ ಕಾರ್ಯಕ್ರಮ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿರಂತರವಾಗಿ ಯಾವುದೋ ಒಂದು ಕಾರ್ಯಕ್ರಮ ಕೆಲವಷ್ಟೇ ಕಾರ್ಯಕ್ರಮಗಳನ್ನು ಮಾತ್ರ ಕೇಳ್ತಾ ಇರಬಹುದು, ಅಂಥವರು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ದಾಖಲು ಮಾಡೋದಕ್ಕೆ ಒಂದು ಮೇಲ್ ವಿಳಾಸವನ್ನು ಕೊಟ್ಟು ಅಲ್ಲಿಗೆ ನೀವು ಸ್ಪಂದಿಸಬಹುದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದಾಗಿದೆ. ಈ ಒಂದು ಇಂದಿನ ನಮ್ಮ ಒಂದು ಸ್ಪಂದನಾ ಕಾರ್ಯಕ್ರಮಕ್ಕೆ ಕೂಡ ಮೇಲ್ಗಳು ಬಂದಿದೆ. ಆ ಮೇಲ್ ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋಕ್ಕಿಂತ ಮುಂಚೆ ಇದೊಂದು ಚಂದದ

0: ಕೆನ್ನೆ ಬಣ್ಣ.
1: ಕೃಷ್ಣಪ್ಪ ಅವರೇ, ಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಹಾಡು ಕೇಳ್ತಾ ಇದ್ವಿ. ಹಾಡನ್ನ ಕೇಳ್ತಾ ಇರಬೇಕಾದ್ರೆ ಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೇಲ್ಗಳನ್ನ ನಾವು ಚೆಕ್ ಮಾಡ್ತಾ ಇರಬೇಕಾದ್ರೆ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ
2: ನೋಡೋಣ.
1: ಸುಧಾ ಅಂತ ಹೇಳಿ, ಎನ್ ಸುಧಾ ಅಂತ, ಬೆಂಗಳೂರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವರು ರಾತ್ರಿ 9:15 ಬರುತ್ತಲ್ಲ ಹಿಂದಿ ಹಾಡುಗಳ ಕಾರ್ಯಕ್ರಮ, ಹಿಂದಿ ಮೆಲಡೀಸ್. ಅದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹಾಡುಗಳು ರಿಪೀಟ್ ಆಗಿ ಬರ್ತಾ ಇದೆ. ಅಂದ್ರೆ ಹಾಕಿದ ಹಾಡುಗಳನ್ನೇ ಎಲ್ಲರೂ ಹಾಕ್ತಾ ಇದ್ದಾರೆ. ಅದರಲ್ಲಿ ಥೀಮ್ ಅಂತ ಏನು ಇಟ್ಕೊಳ್ತಾ ಇಲ್ಲ. ಅಂದ್ರೆ ಇವಾಗ ಏನು ಥೀಮ್ ಇಟ್ಕೊಳ್ಳಲ್ಲ, ಥೀಮ್ ಬೇಸ್ಡ್ ಇಲ್ಲ, ಹಾಕಿದ ಹಾಡುಗಳನ್ನೇ ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವರಂತೂ ಆಲ್ಫಬೆಟಿಕಲ್ ಆಗಿ, ಅಂದ್ರೆ ಎ ಇಂದ ಒಂದು ಹಾಡು, ಬಿ ಇಂದ ಒಂದು ಹಾಡು, ಸಿ ಇಂದ ಒಂದು ಹಾಡು, ಆ ಥರ ತಗೊಂಡು ಹಾಕ್ತಾ ಇದ್ದಾರೆ. ಸೊ ಈ ಥರ ಹಿಂದಿ ಹಾಡುಗಳನ್ನು ಕೇಳಬೇಕಾದ್ರೆ, ಮೊದಲಿತ್ತಲ್ಲ ಛಾಯಾ ಗೀತ್ ಮತ್ತು ಭೂಲೆ ಬಿಸ್ಲೆ ಗೀತ್ ಮನ್ ಚಾಹೆ ಗೀತ್ ಅಂತ ಅಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳಿತ್ತು. ಅದೇ ಥರ ಕಾರ್ಯಕ್ರಮಗಳನ್ನು ಮಾಡಬಹುದು, ಇಲ್ಲಾಂದರೆ ಆ ಪ್ರೋಗ್ರಾಮ್ನೇ ರಿಲೇ ಮಾಡಬಹುದು. ಯಾಕೆ ಈ ಥರ ಪೇಲಾಗಿ ಸಪ್ಪಗಿರುವಂಥ ಡಲ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ ನೀವು ಹಿಂದಿ ಹಾಡುಗಳ ಈ ಒಂದು ಕಾರ್ಯಕ್ರಮದಲ್ಲಿ? ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಹೆಂಗೆ ಈ ಥರ ಆಲ್ಫಾಬೆಟಿಕಲ್ ಆಗಿ ಎ ಬಿ ಸಿ ಡಿ ಇಂದ ಹಾಡುಗಳನ್ನು ಆರಿಸಿ ಹಾಕ್ತೀರಾ ನೀವು ಅಂತ ಹೇಳಿ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ಈ ಥರ ಅಂದರೆ ಥೀಮ್ ಇಟ್ಕೊಳ್ಳಿ, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಈ ಒಂದು ಸಲಹೆಯನ್ನು ದಯವಿಟ್ಟು ಗಂಭೀರವಾಗಿ ತಗೊಳ್ಳಿ. ಹಿಂದೆ ಇದ್ದಂಥ ಅಷ್ಟು ಚಂದದ ಕಾರ್ಯಕ್ರಮಗಳನ್ನು, ಛಾಯಾ ಗೀತ ಮತ್ತು ಭೂಲೆ ಬಿಸ್ಲಿ ಗೀತ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅವರು ಹೇಳಿದ್ದಾರೆ.
2: ಈಗ ಹಿಂದೆ ಭೂಲೆ ಬಿಸ್ಲಿಗೆ, ಛಾಯಾ ಗೀತ, ಆಪ್ಕೆ ಫರ್ಮಾಯಿಶ್ ಇದೆಲ್ಲಾನು ಮುಂಬೈ ಕೇಂದ್ರದಿಂದ ನಾವು ಸಹ ಪ್ರಸಾರ ಮಾಡ್ತಾ ಇದ್ವಿ.
1: ಹೌದು,
2: ಅಲ್ಲಿನ ಒಂದು ಏನು ಕೇಂದ್ರದ ಕಾರ್ಯಕ್ರಮಗಳನ್ನು ನಾವು ಇಲ್ಲಿಂದ ರಿಲೇ ಮಾಡ್ತಾ ಇದ್ವಿ.
1: ಹೌದು,
2: ಅದೇನಪ್ಪ ಅಂದ್ರೆ ಈಗ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಅಲ್ಲಿನ

0: ಕಾರ್ಯಕ್ರಮಗಳು ಕೂಡ ಯಥಾಸ್ಥಿತಿ ಪ್ರಸಾರ ಆಗ್ತಾ ಇದಾವೆ. ಆ ಕಾರ್ಯಕ್ರಮಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಅವು ಹಾಗೆ ಹೋಗ್ತಿದ್ದಾವೆ. ಜೊತೆಗೆ ನಮ್ಮಲ್ಲಿ ಕೂಡ ಒಂದಷ್ಟು ಕಾರ್ಯಕ್ರಮಗಳ ಒಂದಷ್ಟು ಹಾಡುಗಳನ್ನ ಕೇಳಿಸ್ಬೇಕು ನಮ್ಮ ಕೇಳುಗರಿಗೆ. ಇಲ್ಲಿ ಏನು ಬೆಂಗಳೂರು ಅಂದ್ರೆ ಒಂದ್ರ ಹತ್ರ ಏನು ಮಲ್ಟಿ ಲ್ಯಾಂಗ್ವೇಜ್ ಪೀಪಲ್ ಇದ್ದಾರೆ, ಕನ್ನಡ ಇತರ ಜನಗಳು ಕೂಡ ತುಂಬಾ ಜನ ಇದ್ದಾರೆ. ಬೆಳಗ್ಗಿನಿಂದ ಸಂಜೆ ತನಕ ನಾವೆಲ್ಲಾನು ಕನ್ನಡ ಕಾರ್ಯಕ್ರಮಗಳು ಕನ್ನಡ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಕೇವಲ ಒಂದು 45 ನಿಮಿಷಗಳ ಕಾಲ ಮಾತ್ರ ನಮ್ಮ ಹಿಂದಿ ಹಾಡುಗಳಿಗೆ ಅಂತೇಳಿ ನಾವು ಮೀಸಲಿಟ್ಟು ಅದಕ್ಕೆ ಒಂದು ಏನು ಪರ್ಮಿಷನ್ ಅಂತ ಏನು ಅನುಮತಿ ತಗೊಂಡು ನಾವು ಅದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇನ್ನೂ ಏನು ಹೊಸ ಹಂತದಲ್ಲಿದೆ. ಇನ್ನು ಅವ್ರು ಹೇಳಿದಾಗೆ
1: ಇಂಪ್ರೂವೈಸ್ ಮಾಡ್ಕೊಳ್ಳಬಹುದು, ಅದನ್ನ
0: ಸುಧಾರಣೆ ಮಾಡಬೇಕು. ನಿಜ ಅವ್ರು ಹೇಳಿದ್ರಲ್ಲಿ ಏನು ಸಂದೇಶ ಇಲ್ಲ, ಅದನ್ನ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡಿ
1: ಅಂದ್ರೆ ಥೀಮ್ ತಗೊಂಡು ಬೇರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದನ್ನ ಇನ್ನಷ್ಟು ಚೆನ್ನಾಗಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ.
0: ಈಗ ಹಾಡುಗಳಂದ್ರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಕೇಳಬಹುದು, ಯಾವ ಸಿನಿಮಾದ ಹಾಡು ಬೇಕಾದ್ರೂ ಸಿಗತ್ತೆ ಕೇಳಬಹುದು. ಜೊತೆಗೆ ನಾವು ಕೊಡುವಂತ ಏನು ಕ್ಯಾಂಪೇನ್ ಏನಿರುತ್ತೆ, ಇನ್ಫಾರ್ಮೇಶನ್ ಏನಿರುತ್ತೆ, ಮಾಹಿತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾಕಂದ್ರೆ ಈ ಮಾಹಿತಿ ಎಲ್ಲಾ ಕಡೆ ಸಿಗೋದಿಲ್ಲ. ಆಕಾಶವಾಣಿಯಿಂದ ಏನು ನಾವು ಮಾಹಿತಿ ಕೊಡ್ತೀವಿ ಇದು 100ಕ್ಕೆ 100 ಅಧಿಕೃತ ಆಗಿರುತ್ತೆ, ಜೊತೆಗೆ ಇದು ತುಂಬಾ ವಾಸ್ತವಕ್ಕೆ ಹತ್ತಿರ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಅದ್ರ ಜೊತೆಗೆ ನಾವು ಮಾಹಿತಿಯನ್ನು ಕೊಟ್ಟು ಹಾಡುಗಳನ್ನು ಪ್ರಸಾರ ಮಾಡಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡೋದಾದ್ರೆ ಮಾಹಿತಿಯೊಂದಿಗೆ ನಾವು ಮನರಂಜನೆ ಕೊಡೋದಾದ್ರೆ ಅವ್ರು ಹೇಳಿದಾಗೆ ಆ ಕಾರ್ಯಕ್ರಮಕ್ಕೆ ಒಂದು ನಿಜವಾದ ಸೊಗಸು ಬರುತ್ತೆ. ಏನಂತೀರಾ ನೀವು?
1: ಖಂಡಿತ ನಿಜ. ಅದೇ ನೀವು ಹೇಳಿದ್ರಲ್ವಾ, ಈಗ ಇದು ನಾವು ಇನ್ನೂ ಆರಂಭಿಕ ಹಂತದಲ್ಲಿದ್ದೇವೆ. ಅವ್ರೇನ್ ಕೊಟ್ಟಿದ್ದಾರೆ ಸಲಹೆ ಸೂಚನೆಗಳನ್ನ ನಾವು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿ.
0: ಖಂಡಿತ
1: ಅದು ನಿಜ. ನೋಡೋಣ, ಅದ್ರ ಬಗ್ಗೆ ನಾವು ನಮ್ಮ ಸಿಬ್ಬಂದಿಗಳ ಜೊತೆಗೆ ಮಾತಾಡೋಣ ಅಂತೆ.
0: ಮುಂದಿನ ಇಮೇಲ್ ಯಾರ್ದಿದೆ?
1: ಇದು ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಲಕ್ಷ್ಮಿ ಅಂತ ಹೇಳಿ, ಬೆಂಗಳೂರಿನಿಂದ. ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮಗಳು ಕೂಡ ಇಷ್ಟ ಆಗುತ್ತೆ. ಚಿಕ್ಕ ಸಮಯದಲ್ಲಿ ಕೊಡುವಂಥ ಅರ್ಧ ಗಂಟೆನಲ್ಲಿ ಎಷ್ಟು ಒಳ್ಳೊಳ್ಳೆ ಹಾಡುಗಳು ಕಲಾವಿದರ ಬಗ್ಗೆ ಮಾಹಿತಿ ಕೊಡ್ತಿರಲ್ವ, ಸೊ ಇಷ್ಟ ಆಗುತ್ತೆ ನನಗೆ ಕಲಾಭಾರತಿ ಕಾರ್ಯಕ್ರಮವನ್ನು, ನಾನು ತಪ್ಪದೆ ಮಿಸ್ ಮಾಡದೆ ಕೇಳಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಹೇಳಿ, ಏನು ಹೇಳ್ತಾ ಇದ್ರಿ?
0: ಇಲ್ಲ, ಈ ಕಲಾಭಾರತಿ ನಿಜವಾಗ್ಲೂ ಅದು ತುಂಬಾ ಪಾಪ್ಯುಲರೈಸ್ಡ್ ಪ್ರೋಗ್ರಾಮ್, ಸ್ವಲ್ಪ ಅದು ತುಂಬಾ ಎಸ್ಟಾಬ್ಲಿಷ್ ಆಗಿದೆ.
1: ಹೌದು,
0: ಜನ ಈ ಕಲಾಭಾರತಿ ಅಂದ್ರೆ ಇವತ್ತಿನ ಯಾರು ಕಲೆಗಾರ ಯಾರು ಬರ್ತಾರೆ,
1: ಯಾರ್ದು ಬರ್ತ್ಡೇ ಯಾರ್ದು,
0: ಹೌದು, ಮತ್ತೆ ಅವ್ರ ಬಗ್ಗೆನೆ ಹಾಡುಗಳು ಕಾರ್ಯಕ್ರಮ ಇರುತ್ತೆ. ಒಂದ್ ರೀತಿ ವಿಭಿನ್ನವಾಗಿದೆ ಇದು. ಯಥಾಸ್ಥಿತಿ ಯಾವುದೋ ಒಂದು ಲೈನ್ ಆಫ್ ಹಾಡುಗಳು ಹಾಕೋದು ಬದಲಾಗಿ ಕಲಾಭಾರತಿ ಅಂದ್ರೆ ಒಬ್ಬ ಕಲಾವಿದನ ಬಗ್ಗೆನೆ ನಾವು ಮಾತನಾಡಿ ಅವ್ರದೇ ಹಾಡುಗಳನ್ನು ಪ್ರಸಾರ ಮಾಡುವಂಥದ್ದು, ಅವ್ರ ಬರ್ತ್ಡೇ ಇರಬಹುದು, ಬೇರೆ ಏನೋ ಒಂದು ವಿಶಿಷ್ಟತೆ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿ ಪ್ರಸಾರ ಮಾಡ್ತೀವಿ. ಇದು ಕೂಡ ಇಷ್ಟ ಆಗಿದೆ ಅಂತಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ
1: ಧನ್ಯವಾದಗಳು. ಇನ್ನೊಬ್ಬರು ಸೋಮಶೇಖರ್ ಸೊಲ್ಲಾಪುರ ಅಜ್ಜಂಪುರ, ಇವರು ಚಿಕ್ಕಮಂಗಳೂರಿನಿಂದ ಬರೆದಿರೋದು. ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರು ಹೇಳಿ ನಮಸ್ಕಾರ ಅಂತ ಹೇಳ್ತಾ ಇದ್ರು ಅವರು. ನಾವು ಕೂಡ ಅವ್ರಿಗೆ ನಮಸ್ಕಾರವನ್ನು ಹೇಳೋಣ. ನನಗೆ ನಾದೋಪಾಸನೆ ಕಾರ್ಯಕ್ರಮ ತುಂಬ ಮೆಚ್ಕೊಳ್ತೀನಿ ನಾನು, ಯಾಕಂದರೆ ಆಯಾಯ ದಿನದ ಸಂದರ್ಭದಲ್ಲಿ ಆಯಾಯ ದೇವರುಗಳ ಒಂದು ಭಕ್ತಿಗೀತೆಗಳನ್ನು ನೀವು ಕೇಳಿಸ್ತೀರಿ. ಇನ್ನು ಸಿನಿಮಾಗಳಲ್ಲಿರುವಂಥ ಭಕ್ತಿಗೀತೆಗಳನ್ನು ಹುಡುಕಿ ಪ್ರಸಾರ ಮಾಡ್ತೀರಿ. ಸಾಧ್ಯವಾದಷ್ಟು ಎಲ್ಲ ದಿನವೂ ಕೂಡ ಏನಾದರೂ ಒಂದಲ್ಲ ಒಂದು ಮಾಹಿತಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಕೊಟ್ಟೇ ಕೊಡ್ತೀರಿ. ಹಾಗಾಗಿ ಅದು ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ. ನಾದೋಪಾಸನೆ ಕೇಳ್ತಾ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ನಾವು ಆಫೀಸಿಗೆ ರೆಡಿ ಆಗೋದಿದೆಯಲ್ಲ, ಅದೊಂಥರ ಚಂದ. ಇಂಥ ಅನೇಕ ಕಾರಣಗಳಿಗಾಗಿ ನಮಗೆ ಯಾವಾಗಲೂ ಆಕಾಶವಾಣಿ ಇಷ್ಟ ಆಗುತ್ತೆ, ಹತ್ತಿರ ಆಗುತ್ತೆ ಅಂತಾರೆ.
0: ನಿಜ, ಯಾಕಂದರೆ ಈಗ ದಿನನಿತ್ಯ ನಾವು ಸಿನಿಮಾ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ, ಭಾವಗೀತೆ ಜನಪದ ಗೀತೆ ಸಂಗೀತ ಸಾಹಿತ್ಯ ಎಲ್ಲ ಪ್ರಸಾರ ಮಾಡ್ತಾ ಇರ್ತೀವಿ. ಆದರೆ ಬೆಳಗಿನ ಜಾವ ಬೆಳಗ್ಗೆ 6 ಗಂಟೆ 5 ನಿಮಿಷಕ್ಕೆ ಏನು ಪ್ರಸಾರ ಆಗುತ್ತೆ ನಮ್ಮಲ್ಲಿ ನಾದೋಪಾಸನೆ, ಇದು ಪೂರ್ತಿ ಭಕ್ತಿ ಆಧಾರಿತ ಒಂದು ಏನು ಹಾಡುಗಳಾಗಿರುತ್ತೆ. ಜೊತೆಗೆ ಆಯಾ ದಿನಕ್ಕೆ ಸಂಬಂಧಿಸಿದಂತೆ ಆಯಾ ದೇವರುಗಳ ಒಂದು ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಮತ್ತು ಅದರ ಒಂದು ಏನು ವೈಶಿಷ್ಟ್ಯತೆ ಏನಿರುತ್ತೆ, ಆ ದಿನದ ವೈಶಿಷ್ಟ್ಯತೆ ಏನಿರುತ್ತೆ, ಮತ್ತು ಆ ಹಾಡಿನ ಹಿನ್ನೆಲೆ ಏನು, ಎಲ್ಲ ಒಂದು ಏನು ಭಕ್ತಿಪೂರ್ವಕವಾಗಿರುತ್ತೆ. ಬೆಳಗ್ಗೆ ನಮಗೆ ನಿಜವಾಗ್ಲೂ ಕೇಳಬೇಕಂದ್ರೆ ಅದು ತುಂಬ ಮನಸ್ಸಿಗೆ ಒಂದು ರೀತಿ ಏನೋ ಒಂದು ದೇವರ ಒಂದು ಧ್ಯಾನದಲ್ಲಿ ನಾವು ಮುಳುಗ್ತೀವೇನೋ ಅನ್ನೋ ಮಟ್ಟದಲ್ಲಿ ನಮ್ಮ ಏನು ಉದ್ಘೋಷಕರು ಅದರನ್ನು ಪ್ರಸಾರ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಜೊತೆಗೆ ಏನು ಈ ಭಕ್ತಿ ರಸ ಏನು ಅವ್ರಿಗೆ ಉಣಬಡಿಸ್ತಾರಲ್ಲ, ನಿಜವಾಗ್ಲೂ ಚೆಂದ ಇರುತ್ತೆ. ಅವ್ರು ಹೇಳಿದ್ರಲ್ಲಿ

0: ತುಂಬಾ ಒಂದು ಏನು ವಾಸ್ತವ ಅನ್ನೋದು ಅಡಗಿದೆ. ಹೀಗೆ ನಿಮ್ಮ ಒಂದು ಏನು ಇಮೇಲ್ಗಳು ನಮ್ಗೆ ಬರ್ತಾ ಇರಲಿ, ಜೊತೆಗೆ ಇನ್ನೂ ಹೆಚ್ಚು ಇನ್ನೂ ಹೆಚ್ಚೆಚ್ಚಿಗೆ ನಮ್ಮಲ್ಲಿ ಏನು ಭಕ್ತಿ ಭಂಡಾರ ಏನಿದೆ ಅದನ್ನು ಇನ್ನೂ ಹೆಚ್ಚಾಗಿ ಅವ್ರಿಗೆ ಪ್ರಸಾರ ಮಾಡಿ ನಮ್ಮ ಕೇಳುಗರಿಗೆ ಕೇಳಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ, ಮಾಡ್ತೀವಿ ಕೂಡ.
1: ದೀಕ್ಷಿತ್ ಅಂತ ಶಿವಮೊಗ್ಗದಿಂದ ಅವ್ರು ಹೇಳ್ತಾರೆ, ನಿನ್ನೆ ಮಧ್ಯಾಹ್ನ ಬಂತಲ್ಲ ರಾಧಾ ರಾಮಚಂದ್ರ ಅವ್ರದ್ದು ಪರಿಮಳ ಕಾರ್ಯಕ್ರಮದಲ್ಲಿ
0: ಹಿರಿಯ
1: ಕಲಾವಿದೆ ಅವರು ಧ್ವನಿ ಕೇಳಿ ನಮಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನಾವು ಅವಾಗ ರೇಡಿಯೋ ನಾಟಕಗಳಲ್ಲಿ ಅವ್ರ ಧ್ವನಿಯನ್ನು ಕೇಳ್ತಾ ಇದ್ವಿ, ಅದಾದಮೇಲೆ ಅವರು ಟಿವಿ ಸೀರಿಯಲಲ್ಲಿ ಬಂದರು, ಸಿನಿಮಾದಲ್ಲಿ ಬಂದರು, ಇವತ್ತಿಗೂ ಕೂಡ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀವು 85 ವರ್ಷ, ಅವ್ರಿಗೆ 84 ವರ್ಷ, ಈ ಟೈಮಲ್ಲೂ ಕೂಡ ಅವರು ಆಕಾಶವಾಣಿ ಕೇಂದ್ರಕ್ಕೆ ಬಂದು ಈ ಥರ ಒಂದು ಸಂದರ್ಶನವನ್ನು ಕೊಡ್ತಾ ಇರೋದು ಅಂತ ಕೇಳಿಸ್ಕೊಳ್ಳೋಕೆ ತುಂಬಾ ಖುಷಿಯಾಗುತ್ತೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳಿ ಅಂತ ಹೇಳಿ ಒಂದು 3-4 ಜನ ಸಂದೇಶಗಳನ್ನು, ಅಂದರೆ ಅವರ ಒಂದು ಕಾರ್ಯಕ್ರಮವನ್ನು ಕೇಳಿ ಮೇಲ್ ಮಾಡಿದ್ದಾರೆ.
0: ನಿಜವಾಗ್ಲೂ ರಾಧಾ ರಾಮಚಂದ್ರ ಅವರು ಬರಬೇಕಾದ್ರೆ ನಮ್ಮ ಆಕಾಶವಾಣಿ ಒಂದು ಮಹಾದ್ವಾರಕ್ಕೆ ನಮಸ್ಕಾರ ಮಾಡಿಕೊಂಡು ತುಂಬ ಭಕ್ತಿಭಾವದಿಂದ ಅವರು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ನಿನ್ನೆ ಬಂದರು. ಅವರು ಹೇಳ್ತಿದ್ರು, ಇಲ್ಲ ನಾನು ಈ ಏನು ಈ ಕಿರುತೆರೆ ರಂಗದಲ್ಲಾಗಿರಬಹುದು, ನಾಟಕ ರಂಗದಲ್ಲಾಗಿರಬಹುದು, ಸುಮಾರು 200 ಕ್ಕೆ ಹೆಚ್ಚು ಸಿನಿಮಾಗಳಲ್ಲಿ ನಾನು ನಟನೆ ಮಾಡಬೇಕಾದ್ರೆ ನನಗೆ ಈ ಒಂದು ಬೇಸ್ ಅಥವಾ ಅಡಿಪಾಯ ಹಾಕಿಕೊಟ್ಟಿದ್ದೇ ಆಕಾಶವಾಣಿ ಅಂತ ಅವರು ಹೇಳಿದರು. ಏನು ಭಾಷೆಯ ಒಂದು ಶುದ್ಧತೆ ಇರಬಹುದು, ಭಾಷೆಯ ಒಂದು ಕಲಿಕೆ ಇರಬಹುದು, ಅವರೆಲ್ಲವನ್ನು ಕೂಡ ನಾನು ಇಲ್ಲಿಂದನೇ ಆರಂಭ ಮಾಡಿದ್ದು, ಇದೇ ನನಗೆ ಮೂಲ, ನಾನೆಲ್ಲ ಕಲಿತಿದ್ದು ಇಲ್ಲಿಂದನೇ ಅಂತ ಹೇಳಿದರು. ನಿಜ, ಆ ಥರದ ಹಲವಾರು ಒಂದು ಕಲಾವಿದರಿಗೆ ಆಕಾಶವಾಣಿ ಒಂದು ಏನು ಒಂದು ಅಡಿಪಾಯ ಹಾಕಿಕೊಟ್ಟಿದೆ ಅಂದರೆ ಅದರಲ್ಲಿ ಏನು ಆಶ್ಚರ್ಯ ಪಡುವಂತಹ ಒಂದು ವಿಷಯ ಏನಲ್ಲ, ಅದು ನಿಜ ಕೂಡ, ವಾಸ್ತವ ಕೂಡ ಅಂತ ಹಿರಿಯರು 85 ವರ್ಷ ಕೂಡ, ಆ 85 ವರ್ಷದ ರಾಧಾ ರಾಮಚಂದ್ರ ಅವರು ಆರೋಗ್ಯವಾಗಿ ಈಗಲೂ ಕೂಡ ಲವಲವಿಕೆಯಿಂದ ಬಂದು ನಮ್ಮಲ್ಲಿ ಕಾರ್ಯಕ್ರಮ ಕೊಟ್ಟು ನಮ್ಮನ್ನೆಲ್ಲ ಹುರಿದೆಬ್ಬಿಸಿ ಒಂದು ಸ್ಫೂರ್ತಿಯನ್ನು ನೀಡಿ ಹೋದರು. ನಿಜವಾಗ್ಲೂ ಅವರ ಒಂದು ಸ್ಫೂರ್ತಿಗೆ ನಾವು ಧನ್ಯವಾದ ಹೇಳಲೇಬೇಕು, ಹ್ಯಾಟ್ಸಪ್ ಅಂತ ಹೇಳಲೇಬೇಕು. ಅವರ ಕಾರ್ಯಕ್ರಮವನ್ನು ಮೆಚ್ಚಿ ಹಲವಾರು ನಮ್ಮ ಕೇಳುಗರು ಸಂದೇಶಗಳನ್ನು ನಿನ್ನೆಯಿಂದ ಕಳಿಸ್ತಾನೆ ಇದ್ದಾರೆ. ಎಲ್ರಿಗೂ ಕೂಡ ಅವರ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಹೇಳೋಣ. ಅಂತ ಹಿರಿಯರು ನಮ್ಮ ಜೊತೆಗೆ ಬಂದು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಸಿದ್ರಲ್ಲ, ನಿಜವಾಗ್ಲೂ ಅದು ಗ್ರೇಟ್ ಅಂತ ಹೇಳ್ಬೋದು.
1: ನಿಜ ಅಂದ್ರೆ ವಿವಿಧ ಭಾರತಿ ಅಥವಾ ಆಕಾಶವಾಣಿ ಒಂದು ಸಮೂಹ ಮಾಧ್ಯಮ ಆಗಿ ಬಹಳಷ್ಟು ಜನರನ್ನ ಏಕಕಾಲಕ್ಕೆ ತಲುಪ್ತಾ ಇಂತಹ ಅನೇಕ ಕಲಾವಿದರಿಗೆ ಸಾಕಷ್ಟು ಜನರಿಗೆ ಒಂದು ಆಸರೆಯಾಗಿದೆ ಅಂತ ಹೇಳೋಣ. ಕೃಷ್ಣಪ್ಪ ಅವರೇ,
0: ಖಂಡಿತ
1: ಸಮಯ ಅಂತೂ ಆಯ್ತು, ಮುಂದಿನ ಒಂದು ಸ್ಪಂದನದಲ್ಲಿ ಮತ್ತಷ್ಟು ಪತ್ರಗಳನ್ನು ನೋಡೋಣ.
0: ಸೋಮವಾರ ನಾವು ನೀವು ಭೇಟಿಯಾಗೋಣ.
1: ನಮಸ್ಕಾರಗಳು.
0: ನಮಸ್ತೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು: ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಹಾಗೂ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿಂದು ರಾಜ್ಯದಲ್ಲಿ ಕಾವೇರಿ ನೀರಿನ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅಹಮದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಆರ್ಎಸ್ ಅಣೆಕಟ್ಟೆಯಲ್ಲಿ 36% ನೀರಿದ್ದು ಹಾರಂಗಿ ಜಲಾಶಯ 95%, ಕಬಿನಿ ಜಲಾಶಯದಲ್ಲಿ 83% ತುಂಬಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೆಲ ಜಲ ಭಾಷೆಗಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದು ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಕುಡಿಯುವ ನೀರಿಗೆ ಬದಲಾಗಿ ಕೃಷಿ ಬಳಕೆಗೆ ನೀರನ್ನು ಕೇಳುತ್ತಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ತಲೆದೋರಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸುಪ್ರೀಂ

0: ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಂಡಿಸಿ ರಾಜ್ಯದ ಜನರ ಹಿತರಕ್ಷಣೆಗೆ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
1: ಇವತ್ತು ಆ ಒಂದು ಕಮಿಟಿಯವರು ಮೊದಲು ತಮಿಳುನಾಡು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವೂ ಸಹ ಕೃಷಿಗೆ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರ್ನಾಟಕ ರಾಜ್ಯದ ರೈತರನ್ನ ಅವ್ರ ಬದುಕನ್ನು ಹಾಳು ಮಾಡಿ ತಮಿಳುನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಕೊಡಿ ಅಂತಕ್ಕಂತ ಹೇಳ್ತಕ್ಕಂತ ನಿಮ್ಮ ಈ ಒಂದು ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು.
0: ಬರಗಾಲದ ಈ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸುಪ್ರೀಂಕೋರ್ಟ್ ಹಾಗೂ ತಮಿಳುನಾಡಿಗೆ ಅರ್ಥ ಮಾಡಿಸುವ ಕೆಲಸ ಮಾಡಬೇಕು. 30 ಟಿಎಂಸಿ ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಯುವ ಸಲುವಾಗಿ ಬಳಕೆಗೆ ಮೀಸಲಿಡಬೇಕು ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯಿಂದ ಎರಡೂ ರಾಜ್ಯಗಳಿಗೂ ಅನುಕೂಲ ಆಗಲಿದೆ ಎಂಬುದನ್ನು ಉಭಯ ರಾಜ್ಯಗಳು ಅರ್ಥ ಮಾಡಿಕೊಳ್ಳಬೇಕು. ವೈಜ್ಞಾನಿಕವಾಗಿ ವರದಿ ನೀಡಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಮುಂದಾಗಬೇಕು ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. ಕೆಆರ್ಎಸ್ನ ರಾಜ್ಯ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಲು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಗೆ ಸುಮಾರು 1,500 ಪೊಲೀಸರನ್ನು ನಿಯೋಜಿಸಲಾಗಿದೆ. ಎಲ್ಲಾ ಪ್ರವೇಶ ದ್ವಾರಗಳನ್ನು ಬಂದ್ಗೊಳಿಸಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿಡಬ್ಲ್ಯೂಎಂಎ ನಿರ್ದೇಶನದ ವಿರುದ್ಧ ಕೂಡಲೇ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಕಾನೂನು ಮೂಲಕ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವಂತೆ ಅವರು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂಬ ಆದೇಶದ ವಿರುದ್ಧ ರೈತ ಸಂಘಟನೆಗಳ ಸದಸ್ಯರು ಚಾಮರಾಜನಗರದಲ್ಲಿ ಸರಣಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಚಿತ್ರಮಂದಿರ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಖಾಲಿ ತಟ್ಟೆ ಲೋಟ ಹಿಡಿದು ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ತಮಿಳು ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಘೋಷಣೆ ಕೂಗಿದರು. ರೈತರ ಪ್ರತಿಭಟನೆ ಮತ್ತು ಆಕ್ರೋಶದ ಬೆನ್ನಲ್ಲೇ ಚಿತ್ರಮಂದಿರದ ಸಿಬ್ಬಂದಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪೋಸ್ಟರ್ಗಳನ್ನು ತೆರವುಗೊಳಿಸಿ ಈ ದಿನದ ಪ್ರದರ್ಶನಗಳನ್ನು ರದ್ದು ಮಾಡಿದರು. ಚಾಮರಾಜನಗರ ಸೋಮವಾರಪೇಟೆ ಬಳಿ ಹಾದು ಹೋಗುವ ಬೆಂಗಳೂರು ದಿಂಡಿಗಲ್ ರಾಷ್ಟೀಯ ಹೆದ್ದಾರಿಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ತಡೆದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಇನ್ನೊಂದೆಡೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದಿಂದ ಜಿಲ್ಲಾಡಳಿತ ಭವನದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಬೇಕು, ಗೋಶಾಲೆಗಳನ್ನು ತೆರೆದು ಮೇವು ಪೂರೈಸಬೇಕು, ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಟ್ಟರೆ ರಾಜ್ಯದ ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗೂ ಭಾರೀ ಹಾಹಾಕಾರ ಉಂಟಾಗಲಿದೆ. ಪ್ರಸ್ತುತ ಅಣೆಕಟ್ಟಿನಲ್ಲಿ 17,708 ಕ್ಯೂಸೆಕ್ ನೀರಿದ್ದು ಈ ಪೈಕಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಆಗಿದೆ. 3,500 ಕ್ಯೂಸೆಕ್ನಂತೆ 15 ದಿನ ತಮಿಳುನಾಡಿಗೆ ನೀರು ಬಿಟ್ಟರೆ 4 ಟಿಎಂಸಿ ನೀರನ್ನು ತಮಿಳುನಾಡಿಗೆ ನೀಡಿದಂತಾಗುತ್ತದೆ. ಉಳಿದ 11 ಟಿಎಂಸಿಯನ್ನು ಕುಡಿಯಲು ಬಳಕೆ ಮಾಡಿಕೊಳ್ಳಬೇಕು. ಮುಂದಿನ ಮುಂಗಾರಿನವರೆಗೂ ಮಂಡ್ಯ, ಬೆಂಗಳೂರು, ಮೈಸೂರಿಗೆ 11 ಟಿಎಂಸಿ ನೀರು ಸಾಕಾಗುವುದಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ.

0: ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ಜಾಮೀನು ದೊರೆತಿದೆ. ವಿಚಾರಣಾ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಜೊತೆಗೆ ಕೆಳ ನ್ಯಾಯಾಲಯದ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದೆ. ಇತರೆ 10 ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿದ್ದು ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ಗೆ ನ್ಯಾಯಾಲಯ ಸೂಚಿಸಿದೆ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ವಿನಯ್ ಕುಲಕರ್ಣಿ ಪ್ರಸ್ತುತ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ಅಂಜನಾದ್ರಿ ಭಟ್ಟದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವ ಶ್ರೀರಾಮಲು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಕಾಡಾ ಕಚೇರಿವರೆಗೆ ನಡೆದ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜನಾರ್ದನ ರೆಡ್ಡಿ, ವಿಜಯನಗರ 11A ಕಾಲುವೆಗೆ ಕೂಡಲೇ ನೀರು ಹರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮೊಂದಿಗೆ ಚರ್ಚಿಸಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪರೀಕ್ಷೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಕಾಯುತ್ತಿರುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಶೀಘ್ರವೇ ನೂತನ ಸಚಿವರ ಪ್ರಮಾಣವಚನ ದಿನವನ್ನು ನಿಗದಿ ಮಾಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಎರಡು ಗಂಟೆ ನಲವತ್ತು ನಿಮಿಷ 15 ಸೆಕೆಂಡುಗಳ ಸಮಯಾಗಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ವಿವಿಧ ಭಾರತೀಯ ಈ ಪ್ರಸಾರ ಕಾರ್ಯಕ್ಕೆ. 2:40 ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಈಗ ಚಿತ್ರತಾನ ಕಾರ್ಯಕ್ರಮ. ಚಿತ್ರತಾನ ಕಾರ್ಯಕ್ರಮ ಅಂದರೆ ಏನು? ಒಂದೇ ಸಿನಿಮಾದ ಒಂದಿಷ್ಟು ಹಾಡುಗಳನ್ನು ಕೇಳುವಂಥ ಅವಕಾಶ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ನಾವು ಆರಿಸಿಕೊಂಡಿರುವುದು ಸಾಕಷ್ಟು ನಟ ನಟಿಯರು ಇರುವಂಥ ಸಿನಿಮಾ ಇದು. GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯ ಹಾಡುಗಳು ಅವತ್ತಿನಿಂದ ಇವತ್ತಿನವರೆಗೂ 50 ವರ್ಷಗಳಿಗೂ ಮೇಲೆ ಆಗಿದೆ ಈ ಸಿನಿಮಾ ಬಂದು. ಅವತ್ತು ಬಹಳಷ್ಟು ಜನಪ್ರಿಯವಾಗಿದ್ದವು ಹಾಡುಗಳು, ಇವತ್ತಿಗೂ ಕೂಡ ಜನಪ್ರಿಯವಾಗಿರುವಂಥ ಹಾಡುಗಳು. ಡಬಲ್ ಆ್ಯಕ್ಟಿಂಗ್, ಪ್ರಶಾಂತ್ ಮತ್ತು ಪ್ರಸಾದ್ ಅನ್ನುವ ಹೆಸರಿನಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವಳಿ ಮಕ್ಕಳಾಗಿ ಅವರು ಅಭಿನಯಿಸಿದ ರೀತಿ ಅತ್ಯಂತ ಅಮೋಘವಾದದ್ದು. ಅದರಲ್ಲೂ ನೆಗೆಟಿವ್ ರೋಲ್ನಲ್ಲಿ ಅವರ ಪಾತ್ರವನ್ನು ಜನ ಬಹಳಷ್ಟು ಮೆಚ್ಚಿಕೊಂಡಿದ್ರು. ಕನ್ನಡ ಸಿನಿಮಾದಲ್ಲಿ ಚಿತ್ರರಂಗದಲ್ಲಿ ಎಲ್ಲ ರೀತಿಯ ಪಾತ್ರಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಗ್ಗಿ ಹೋಗ್ತಾ ಇದ್ರು. ಅವರ ಸಿನಿಮಾ ಬದುಕಿನಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದ್ದಾರೆ, ಪೌರಾಣಿಕ ಇರಲಿ ಸಾಮಾಜಿಕ ಇರಲಿ, ಎಂಥದ್ದೇ ಪಾತ್ರಕ್ಕೂ ಕೂಡ ಅವರು ಜೀವ ತುಂಬಿ ನಟಿಸ್ತಾ ಇದ್ರು. ನಿಮಗೆಲ್ಲ ಗೊತ್ತಾಗಿದೆ ಇದು ದಾರಿ ತಪ್ಪಿದ ಮಗ ಚಿತ್ರದ ಕುರಿತಾಗಿ ಹೇಳ್ತಾ ಇರುವಂಥ ಮಾತುಗಳು. PB ಶ್ರೀನಿವಾಸ್ ಅವರು ಹಾಡಿದ್ದಾರೆ, ಹಾಗೆಯೇ ಪಿ ಸುಶೀಲ ಅವರು, ಎಸ್ ಜಾನಕಿ ಅವರು ಎಲ್ಲರೂ ಕೂಡ ಈ ಒಂದು ಧ್ವನಿ ನೀಡಿರುವಂಥ ಸಿನಿಮಾ ಇದು. ಅಂದರೆ ಸಾಕಷ್ಟು ವಿಶೇಷತೆಯನ್ನು ಒಳಗೊಂಡಂಥ ಒಂದು ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳಬಹುದು. ಈ ಸಿನಿಮಾದ ನಿರ್ದೇಶಕರು PKT ಶಿವರಾಮ್ ಅವರು, KCN ಮೂವೀಸ್ ಅವರದು ದಾರಿ ತಪ್ಪಿದ ಮಗ ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅವರು ಡಬಲ್ ಆ್ಯಕ್ಟಿಂಗ್ನಲ್ಲಿ ಇದ್ದಂಥ ಈ ಫಿಲ್ಮಲ್ಲಿ ಕಲ್ಪನಾ, ಆರ್ತಿ, ಮಂಜುಳಾ, ಜಯಮಾಲಾ, MV ರಾಜಮ್ಮ ಇವರೆಲ್ಲರೂ ಮುಖ್ಯ ಭೂಮಿಕೆಯಲ್ಲಿದ್ದರು. ಇವರ ಜೊತೆಗೆ ವಜ್ರಮಣಿ ಅವರ ಅಭಿನಯವನ್ನಂತೂ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಷ್ಟು ಚಂದದ ಹಾಡುಗಳು! ಕಣ್ಣಂಚಿನ ಈ ಮಾತಲ್ಲಿ, ಹಾಯಾದ ಈ ವೇಳೆ, ನಾರಿಯ ಸೀರೆ ಕದ್ದ, ಕಾಪಾಡು ಶ್ರೀ ಸತ್ಯನಾರಾಯಣ, ಇವೆಲ್ಲ ಹಾಡುಗಳು ಬಾಲಕೃಷ್ಣ ಅವರು, ತೂಗುದೀಪ ಶ್ರೀನಿವಾಸ್, ಹೊನ್ನವಳ್ಳಿ ಕೃಷ್ಣ, ಶನಿ ಮಹದೇವಪ್ಪ ಇವರೆಲ್ಲರ ಅಭಿನಯ.

ಹಾಗೆ ಪ್ರಶಾಂತ್ ಮತ್ತು ಪ್ರಸಾದ್ ಅಂತ ಡಬಲ್ ಆ್ಯಕ್ಟಿಂಗ್ನಲ್ಲಿ ಆ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಈ ಸಿನಿಮಾ 175 ದಿನಗಳ ಕಾಲ ನಿರಂತರವಾಗಿ ಪ್ರದರ್ಶನವನ್ನು ಕಂಡಿತ್ತು. ಒಂದು ಪ್ರಸಿದ್ಧ ಪಂಚತಾರ ಹೋಟೆಲ್ನಲ್ಲಿ ಶೂಟಿಂಗ್ ಆದಂಥ ಮೊದಲ ಕನ್ನಡ ಸಿನಿಮಾ ಅನ್ನುವಂಥ ಹೆಗ್ಗಳಿಕೆ ಕೂಡ ದಾರಿ ತಪ್ಪಿದ ಮಗ ಚಿತ್ರಕ್ಕೆ ಇದೆ. ಚಿತ್ರದ ಕಥೆಯನ್ನು ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಷ್ಟು ಸಲ ನೋಡಿದ್ದೀರೋ ನೀವೆಲ್ಲರೂ ಆ ಸಿನಿಮಾನನ್ನು. ಇನ್ನೂ ಕೂಡ ಮತ್ತೆ ಕೂಡ ಎಲ್ಲಾದರೂ ಟಿ ವಿಯಲ್ಲಿರಬಹುದು ಅಥವಾ ಬೇರೆ ಕಡೆಗಳಲ್ಲಿ ಬಂದರೆ ನೋಡಬೇಕು ನೋಡಬೇಕು ಅನ್ನುವಂಥ ಸಿನಿಮಾ. ಒಂದು ಪಾತ್ರ ದುರಂತ ಅಂತ್ಯವನ್ನು ಕಾಣುತ್ತೆ, ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ, ಅದು ಹಬ್ಬದಲ್ಲಿರಬಹುದು, ಗಣೇಶನ ಮೂರ್ತಿಯನ್ನು ಕದಿಯುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಯಾಮಾರಿಸುವಂತಹ ಸನ್ನಿವೇಶಗಳು ಇವೆಲ್ಲವನ್ನು ಕೂಡ ಒಳಗೊಂಡಂಥ ಸಿನಿಮಾ. ಮತ್ತೊಂದು ಪಾತ್ರದಲ್ಲಿ ಬಹಳ ಸಭ್ಯರಾಗಿ ಸುಸಂಸ್ಕೃತರಾಗಿ ಕಾಲೇಜು ಪ್ರಾಂಶುಪಾಲರಾಗಿ ಮಾಡುವಂಥ ಪಾತ್ರ, ಎಲ್ಲವೂ ಕೂಡ ವಿಶೇಷವಾಗಿತ್ತು. ಮನರಂಜನೆಯ ಮಹಾಪುರ ಅಂತಲೇ ಹೇಳಬಹುದು ದಾರಿ ತಪ್ಪಿದ ಮಗ ಚಿತ್ರದ ಕಥೆ, ಹಾಡುಗಳು ಎಲ್ಲವೂ ಕೂಡ ವಿಶೇಷ. ಚಿ ಉದಯಶಂಕರ್ ಅವರು ಹಾಡನ್ನು ಬರೆದಿದ್ದಾರೆ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರೆಲ್ಲರೂ ಕೂಡ ಧ್ವನಿಯಾಗಿದ್ದಾರೆ. ಕೇಳೋಣ ದಾರಿ ತಪ್ಪಿದ ಮಗ ಚಿತ್ರದ ಗೀತೆಗಳು ಇಂದಿನ ಚಿತ್ರತಾಣದಲ್ಲಿ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ.

ದಾರಿ ತಪ್ಪಿದ ಮಗ ಚಿತ್ರದ ಹಾಡುಗಳನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ, ಹಾಗೆ ಎ ಪಿ ಕೋಮಲ ಸಂಗಡಿಗರ ಧ್ವನಿಗಳಲ್ಲಿದ್ದಂತಹ ಗೀತೆ, ವಿಜಯ್ ನರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಚಿತ್ರತಾನ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ಮುಂದೆ 3 ಗಂಟೆಯಿಂದ 4 ಗಂಟೆವರೆಗೆ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 4 ಗಂಟೆಯಿಂದ 4:30ರವರೆಗೆ ಪಿಠಾರ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 4:30ರಿಂದ 5 ಗಂಟೆವರೆಗೆ ಪರಿಮಳ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ ಇದು.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯಾಗಿದೆ 4 ಗಂಟೆ. ಇನ್ನೀಗ ಕೇಳಿ ಕಾರ್ಯಕ್ರಮ ಪಿಠಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು AISSMS ಪುಣೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪಿಠಾರ.
1: ಗೀತೋ ಭರಿ ಕಹಾನಿ ಅಯ್ಯಾ ಸುನ್ತೆ ಹೇ ಡಾಕ್ಟರ್ ಜಯಾ ಆನಂದ್ ಕಿ ಲಿಖಿ ಗೀತೋ ಭರಿ ಕಹಾನಿ ಮಿಸ್ ಮ್ಯಾಚ್ ಉನ್ಹೀ ಕೆ ಸ್ವರ್ ಮೇ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

4:33 ಸಮಯ ಆಗಿದೆ. ಈ ಹೊತ್ತಿನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪರಿಮಳ ಕಾರ್ಯಕ್ರಮ ಅಂದಾಗ ಸಿನಿಮಾದ ಸುತ್ತಮುತ್ತಾನೇ ನಮ್ಮ ಮಾತುಕತೆ

ಸಾಕ್ತಾ ಹೋಗುತ್ತೆ. ಇವತ್ತು ಯಾವ ಸಿನಿಮಾ, ಯಾವ ವಿಚಾರ ನಾವು ಮಾತಾಡೋಣ? ಸಿನಿಮಾ ಅಂತ ಹೇಳಿದ್ರೆ ಎಷ್ಟು ವಿಷಯ ಬೇಕಾದರೂ, ಯಾವ ಯಾವ ದೃಷ್ಟಿಕೋನದಿಂದ ಬೇಕಾದರೂ ನಾವು ಮಾತುಕತೆಯನ್ನು ನಡೆಸಬಹುದು. ಇದು ಎಷ್ಟು ವ್ಯಾಪ್ತಿಯನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ, ಇಷ್ಟು ಚಿಕ್ಕ ವಿಷಯಗಳನ್ನು ಕೂಡ ತಗೊಂಡು ಎಷ್ಟು ಯಾವ ರೀತಿಯಲ್ಲಿ ನಮ್ಮ ವಿಷಯ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಹೋಗ್ಬೋದು. ಪರಿಮಳ ಕಾರ್ಯಕ್ರಮ ಇದು ಒಂದು ಮುಕ್ತ ವಿಶೇಷವಾದಂಥ ಮಾತುಕತೆಯ ವೇದಿಕೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮೈಸೂರು ಅರಸರಿಗೆ ಆನೆಗಳು ಅಂದರೆ ಬಹಳ ವಿಶೇಷವಾದಂಥ ಪ್ರೀತಿ ಅಲ್ವಾ? ಅದಕ್ಕೋಸ್ಕರನೇ ದಸರಾದಲ್ಲಿ ಗಜ ಪಡೆಗಳದ್ದೇ ಕಾರ್ಬಾರು. ಸಾಕಷ್ಟು ದೇವಸ್ಥಾನಗಳಲ್ಲಿ ಕೂಡ ನಾವು ಆನೆಗಳನ್ನು ಸಾಕುವಂಥ ಪದ್ಧತಿಯನ್ನು ಗಮನಿಸಬಹುದು. ನಾವು ನಮ್ಮ ಒಂದು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಆನೆಗಳ ಖೆಡ್ಡ ಆಗಿದ್ದಂಥ ಒಂದು ಪ್ರದೇಶ, ಹೌದು ಆನೆಗಳ ಖೆಡ್ಡ ಆಗಿದ್ದಂಥ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ಒಂದು ಸಿನಿಮಾದ ಶೀರ್ಷಿಕೆ ಕೂಡ ಬಂದಿದೆ. ಸಿನಿಮಾ ಅಂತ ಹೇಳಿದಾಗ ಅದರ ಮೂಲ ಕಥೆ ಅಂತೂ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರದ್ದು, ಚಿತ್ರಕಥೆಯನ್ನು ಮಾಡಿದ್ದು ಗಿರೀಶ್ ಕಾರ್ನಾಡ್ ಅವರು. ಹೌದು, ನಾವು ಈ ಒಂದು ಪರಿಮಳ ಕಾರ್ಯಕ್ರಮದಲ್ಲಿ ಕಾಕನಕೋಟೆ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಹಾಡುಗಳನ್ನು ಕೇಳ್ತಾ ಹೋಗೋಣ. ನಿಮ್ಮೆಲ್ರಿಗೂ ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಕನಕೋಟೆ ಸಿನಿಮಾದ ಸುತ್ತಮುತ್ತ ಆನೆಗಳು, ಮೈಸೂರಿನ ಅರಸರು, ಆ ಹಾಡು, ಬುಡಕಟ್ಟು ಜನರನ್ನು ಕುರಿತಾಗಿ ಒಂಚೂರು ಮಾಹಿತಿ, ಹಾಗೆ ಚಂದದ ಹಾಡು.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು.

ಪರಿಮಳ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ ಹಾಗೆ ಮೈಸೂರು ಅರಸರಿಗೆ ಆನೆಗಳ ಮೇಲೆ ವಿಶೇಷವಾದಂಥ ಪ್ರೀತಿ, ದಸರಾದಲ್ಲಂತೂ ಗಜ ಪಡೆಗಳದ್ದೇ ಕಾರುಬಾರು. ನಮ್ಮಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಕೂಡ ಆನೆಯನ್ನು ಸಾಕ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಒಂದು ಪರಿಮಳ ಕಾರ್ಯಕ್ರಮದಲ್ಲಿ ಆನೆಗಳ ಖೆಡ್ಡಾಗಿದ್ದಂಥ ಪ್ರದೇಶ, ಒಂದು ಸಿನಿಮಾ ಕೂಡ ಆಯಿತು ಶೀರ್ಷಿಕೆಯಲ್ಲಿ, ಮೂಲ ಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರದ್ದು, ಚಿತ್ರಕಥೆ ಗಿರೀಶ್ ಕಾರ್ನಾಡ್ ಅವರದ್ದು, ಕಾಕನಕೋಟೆ ಸಿನಿಮಾದ ಸುತ್ತಮುತ್ತ ಇವತ್ತಿನ ಪರಿಮಳ ಕಾರ್ಯಕ್ರಮ. ನಿಜ ಅಲ್ವಾ, ಮನುಷ್ಯ ಮತ್ತು ಆನೆಗಳ ಸಂಬಂಧ ಹೊಸದೇನಲ್ಲ ನಮ್ಮಲ್ಲಿ. ಪುರಾಣ ಇತಿಹಾಸಗಳಲ್ಲಿ ಆನೆಗಳಿಗೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಕಥೆಗಳಿದೆ. ಐರಾವತ, ಅಶ್ವತ್ಥಾಮ, ಗಜೇಂದ್ರ ಅಂತ ಬೇಕಾದಷ್ಟು ದಂತ ಕಥೆಗಳನ್ನೇ ನಾವು ನೋಡ್ಬೋದು. ಹಾಗೆಯೇ ರಾಜರ ಆಡಳಿತದಲ್ಲಿ ಕೂಡ ಗಜಪಡೆಗಳ ಸಾಮರ್ಥ್ಯ ಒಂದು ರೀತಿ ಬಲಾಬಲವನ್ನು ನಿರ್ಣಯ ಮಾಡ್ತಾ ಇತ್ತು. ಆನೆಗಳನ್ನು ಹಿಡಿದು ಪಳಗಿಸುವಂಥ ಒಂದು ವಿಶಿಷ್ಟ ಕಾರ್ಯಾಚರಣೆ ಖೆಡ್ಡ, ಅದು ಕೂಡ ಬಹಳ ವಿಶೇಷ. ಇನ್ನು ಪ್ರಾಣಿಗಳಲ್ಲೇ ಅತ್ಯಂತ ಬಲಶಾಲಿಯಾದದ್ದು ಆನೆ. ಅಂಥ ಆನೆಯನ್ನು ಕೂಡ ಪಳಗಿಸಿ ಅಸಾಧ್ಯವಾದಂಥ ಕೆಲಸಗಳನ್ನು ಕೂಡ ಮನುಷ್ಯ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾನೆ. ಹೀಗೆ ಆನೆಗಳನ್ನು ಸೆರೆ ಹಿಡಿಯೋದು, ಅವುಗಳಿಗೆ ಖೆಡ್ಡ ಕಾರ್ಯಾಚರಣೆ ಮೂಲಕ ಒಂದು ರೀತಿಯ ತರಬೇತಿಯನ್ನು ಕೊಟ್ಟು ಸಾಕಷ್ಟು ಅವುಗಳ ನೆರವಿನಿಂದಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿಸ್ಕೊಳ್ಳುವಂಥದ್ದು ನಮ್ಮಲ್ಲಿ ಹಿಂದಿನಿಂದಾನು ಕೂಡ ನಡ್ಕೊಂಡು ಬರ್ತಾನೇ ಇದೆ. ನಮ್ಮ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಇಂತಹ ಖೆಡ್ಡ ಕಾರ್ಯಾಚರಣೆ ಹಿಂದಿನಿಂದನೂ ಕೂಡ ಚಾಲ್ತಿಯಲ್ಲಿ ಇದೆ. ಅಂದರೆ ಸುಮಾರು ಒಂದು 30-40 ಖೆಡ್ಡಗಳನ್ನು ನಮ್ಮಲ್ಲಿತ್ತು ಅಂದರೆ ಅಲ್ಲಿ 1800 ಹೆಚ್ಚು ಆನೆಗಳನ್ನು ಸೆರೆ ಹಿಡಿದು ಆ ಆನೆಗಳಿಗೆ ತರಬೇತಿಯನ್ನು ಕೊಟ್ಟು ಅವುಗಳನ್ನು ಒಂದು ರೀತಿ ತರಬೇತಿ ಪಡೆದಂಥ ಆನೆಗಳಿಂದಾಗಿ ಭಾರ ಎಳೆಯುವಂಥದ್ದು, ಪುಂಡ ಆನೆಗಳನ್ನು ಪಳಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇತ್ತು. ಹಾಗೆ ಹಳೆ ಮೈಸೂರು ಭಾಗದ, ಅದರಲ್ಲೂ ವಿಶೇಷವಾಗಿ HD ಕೋಟೆ, ಹೆಗ್ಗಡದೇವನಕೋಟೆ ತಾಲೂಕಿನ ಕಾಕನಕೋಟೆ ಅರಣ್ಯ ಪ್ರದೇಶದ ಆನೆಗಳ ಖೆಡ್ಡ ಇದು, ಈ ಆನೆಗಳನ್ನು ಪಳಗಿಸುವಂತಹ ಕೆಲಸಕ್ಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇಲ್ಲಿ ಸಿಕ್ಕಿದಂತಹ ಆನೆಗಳು ಪಳಗಿಸಿದ ಆನೆಗಳಾಗಿ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಗಮನವನ್ನು ಸೆಳೆದಿದೆ. ಹೀಗೆ ನಾಗರಹೊಳೆ ಹತ್ರ ಒಂದು ಬಳ್ಳೆ ವ್ಯಾಪ್ತಿಯಲ್ಲಿ ಆನೆಗಳ ಖೆಡ್ಡ ಇತ್ತು ಅನ್ನೋದು ಕೂಡ ನಮ್ಮಲ್ಲಿದೆ. ಈ ಕಾಕನಕೋಟೆಯಲ್ಲಿ ಕೂಡ ಸುಮಾರು 28-30 ಹೆಚ್ಚು ಖೆಡ್ಡಗಳಿತ್ತು. ಅಲ್ಲಿ 1890-91 ಸಂದರ್ಭದಲ್ಲಿ ಕಾಕನಕೋಟೆ ಖೆಡ್ಡ ಕಾರ್ಯಾಚರಣೆಯಲ್ಲಿ 300-400 ಹೆಚ್ಚು ಆನೆಗಳನ್ನು ಸೆರೆ ಹಿಡಿದು ಪಳಗಿಸ್ತಾ ಇದ್ದರು. ಪಳಗಿಸಿದ ನಂತರ ಅವನ್ನ ಸಾಕಷ್ಟು ವಿದೇಶಗಳ ಸಿನಿಮಾ ಶೂಟಿಂಗ್ನಲ್ಲೂ ಕೂಡ ಈ ಆನೆಗಳನ್ನು ಬಳಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿಂದ ಅಲ್ಲಿ ಕಳಿಸ್ಕೊಡ್ತಾ ಇದ್ರು ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಹೀಗೆ ಈಗ ಮತ್ತೊಂದು ಕಾಕನಕೋಟೆ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಅದಾದ ನಂತರ ನಮ್ಮ ಈ ಮಾತುಕತೆಯನ್ನು ಮುಂದುವರಿಸೋಣ.

ಕಾಕನಕೋಟೆ ಸಿನಿಮಾ ಸಿಆರ್ ಸಿಂಹ ಅವರ ನಿರ್ದೇಶನದ ಮೊದಲ ಸಿನಿಮಾ, ಜೊತೆಗೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯ ಮೊದಲ ಸಿನಿಮಾ ಕೂಡ ಹೌದು. ಗಿರೀಶ್ ಕಾಸರವಳ್ಳಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಎಂ ಎಸ್ ಸತ್ಯ ಅವರು ಕೂಡ ಸಿನಿಮಾದಲ್ಲಿದ್ದರು. ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ಸಮೀಪದ ಒಂದು ಊರು ಕಾಕನಕೋಟೆ, ಅಲ್ಲಿಯ ಒಂದು ದಟ್ಟ ಕಾಡು, ಅದರ ನಡುವೆ ಇರುವಂತಹ ಬುಡಕಟ್ಟು ಜನರ ವಾಸಸ್ಥಾನ ಇದು. ಇಲ್ಲಿ ಇಲ್ಲಿ ಅಂದರೆ ಏನು, ಬುಡಕಟ್ಟು ಜನ ಇದ್ರಲ್ಲ, ಅವ್ರ ಹತ್ರ ಅನ್ಯಾಯವಾಗಿ ವಸೂಲಿ ಮಾಡ್ತಾ ಇದ್ದಂತಹ ತೆರಿಗೆ, ಅದರ ವಿರುದ್ಧ ನಡೆಸುವಂಥ ಒಂದು ಹೋರಾಟ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಿನಿಮಾ ಇದು. ಸಿ ಆರ್ ಸಿಂಹ ಅವರ ಒಂದು ನಿರ್ದೇಶನ ಇತ್ತು. ಲೋಕೇಶ್ ಅವರು, ಶ್ರೀನಾಥ್, ಲೋಕನಾಥ್, ಗಿರಿಜಾ ಲೋಕೇಶ್ ಅವರು, ಈ ಹೀಗೆ ಸಾಕಷ್ಟು ಅನುಭವ ಇರುವಂಥ ನುರಿತ ನಟ ನಟಿಯರು ಸಿನಿಮಾದಲ್ಲಿದ್ದಾರೆ. ಮತ್ತು ಯಾವಾಗಲೂ ಕೂಡ ಒಂದು ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಾಟಕವನ್ನು ಆಧರಿಸಿದ ಸಿನಿಮಾ ಅಂತ ಕೂಡ ಈಗಾಗಲೇ ಹೇಳಲಾಗಿತ್ತು. ಅಂದರೆ ಆ ಸಮುದಾಯಗಳ ಮೇಲೆ ವಿಧಿಸುವಂಥ ಅನ್ಯಾಯದ ತೆರಿಗೆ, ಅವರ ಮೇಲೆ ಆಗ್ತಾ ಇರುವಂಥ ನಿರಂತರ ಏನು ಅನ್ಯಾಯವನ್ನು ಹೋರಾಟದ ಸಿನಿಮಾ ಇದು. ಇದರಲ್ಲಿ ಕಾಕ ಮತ್ತು ಹೆಗ್ಡೆ ಅನ್ನುವಂಥ ಎರಡು ಪಾತ್ರಗಳು ಬರುತ್ತೆ. ಅದರಲ್ಲಿ ಕಾಕ ಬುಡಕಟ್ಟು ಸಮುದಾಯದ ಮುಖ್ಯಸ್ಥ, ಆದರೆ ಒಂದು ಮತ್ತೊಂದು ವರ್ಗದ ಪ್ರತಿನಿಧಿಯಾಗಿ ಹೆಗ್ಡೆ ಅವರು ಬರ್ತಾರೆ. ಈ ಒಂದು ಕಿರುಕುಳ, ದಬ್ಬಾಳಿಕೆ ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಕೊನೆಯದಾಗಿ ಇದು ಅಲ್ಲಿಯ ರಾಜರಿಗೆ ತಿಳಿದಾಗ ಆ ಹೆಗ್ಡೆಯವರ ಮೇಲೆ ತೆಗೆದುಕೊಳ್ಳುವಂಥ ಕ್ರಮ, ಆ ಸಮುದಾಯಕ್ಕೆ ಕೊಡುವಂಥ ನ್ಯಾಯ, ಕಾಕ ಅನ್ನುವಂಥ ಪಾತ್ರ ಹೇಗೆ ಇಲ್ಲಿ ನಿರ್ವಹಿಸುತ್ತೆ ಎನ್ನುವಂಥದ್ದು ಕೂಡ ಬಹಳ ಚೆನ್ನಾಗಿದೆ. ಬುಡಕಟ್ಟು ಜನರ ಹೆಸರುಗಳು, ಅವರ ಆಚಾರ, ಅವರ ಭಾಷೆ ಇವೆಲ್ಲವೂ ಕೂಡ ನಾಟಕದಲ್ಲಿ ಮತ್ತು ಸಿನಿಮಾದಲ್ಲಿ ಬಹಳ ಸೊಗಸಾಗಿ ಬರುತ್ತೆ. ಅಲ್ಲಿ ಅರಣ್ಯದ ಸ್ಥಳೀಯ ನಾಯಕ, ಅವನ ಧೈರ್ಯ, ಅವನ ಚಾತುರ್ಯ, ಅವನ ಪ್ರಭಾವ, ಈ ಎಲ್ಲವನ್ನು ಕೂಡ ನಟ ಲೋಕೇಶ್ ಅವರು ಬಹಳ ಸೊಗಸಾಗಿ ಚಂದವಾಗಿ ನಮಗೆ ಉಣಬಡಿಸ್ತಾರೆ.

ಕಾಕನಕೋಟೆ ಚಿತ್ರದ ಹಾಡುಗಳನ್ನ ಕೇಳ್ತಾ ಆನೆಗಳ ಬಗ್ಗೆ, ಹೆಗ್ಗಡದೇವನ ಕೋಟೆ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೇವೆ ನಾವು. ಹೆಗ್ಗಡದೇವನ ಕೋಟೆ, ಕಾಕನ ಕೋಟೆಯಲ್ಲಿ ಸಿಗುವಂತಹ ಆನೆಗಳು, ಆನೆಗಳು ಅಂದಾಗ ದಸರಾ ಅಂದಾಕ್ಷಣ ಚಿನ್ನದ ಅಂಬಾರಿಯನ್ನ ಹೊತ್ತು ಮೆರೆಯುವಂತಹ ಆನೆ, ಮತ್ತೆ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಅಲಂಕಾರಗೊಂಡಂತಹ ಆನೆಗಳು, ಹೀಗೆ ಈ ಒಂದು ದಸರಾಗೆ ಬರುವಂತಹ ಸಾಕಷ್ಟು ಆನೆಗಳು ಕೂಡ ಇದೇ ಪ್ರದೇಶದಲ್ಲಿ, ಅಂದರೆ ಹೆಗ್ಗಡದೇವನ ಕೋಟೆಯ ಪ್ರದೇಶದಲ್ಲಿ ಸಿಕ್ಕಿರುವಂಥದ್ದು. ಸುಮಾರು 18 ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ಹೆಜ್ಜೆ ಹಾಕಿದ ದ್ರೋಣ ಇರಬಹುದು, ಅರ್ಜುನ, ಇವೆಲ್ಲ ಆನೆಗಳು ಇದೇ ಪ್ರದೇಶದಲ್ಲಿ ಸೆರೆ ಸಿಕ್ಕಿದ ಆನೆಗಳು. ಇನ್ನು ದ್ರೋಣ, ತನ್ನ ಗಾಂಭೀರ್ಯಕ್ಕೆ ಹೆಸರಾಗಿರುವಂಥ ದ್ರೋಣ ಆನೆ, ಈ ಆನೆಯನ್ನು ಕೂಡ 1970 ಸುಮಾರಿನಲ್ಲಿ ಕಾಕನಕೋಟೆಯಲ್ಲೇ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯಲಾಗಿತ್ತಂತೆ. ಹೀಗೆ ಕಾಕನಕೋಟೆ, ಹೆಗ್ಗಡದೇವನ ಕೋಟೆ, ಮೈಸೂರು, ಅರಸರು ಇವೆಲ್ಲವೂ ಕೂಡ ಒಂದಕ್ಕೊಂದು ವಿಶೇಷವಾದಂಥ ಸಂಬಂಧವನ್ನು ಹೊಂದಿರುವಂಥವು. ಆಮೇಲೆ ಕಾಕನಕೋಟೆಯ ಒಂದು ಪ್ರದೇಶದಲ್ಲಿ ಅರ್ಜುನ ಸಿಕ್ಕಿದ್ದು, ಹೀಗೆ ಬೇರೆ ಬೇರೆ ಪ್ರದೇಶಗಳಿಗೆ ಆನೆಗಳನ್ನು ಹಿಡೀಲಿಕ್ಕೆ ಮತ್ತಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಕೂಡ ಇಲ್ಲಿಂದ ತರಬೇತಿ ಕೊಟ್ಟಂತಹ ಆನೆಗಳನ್ನು ಕೂಡ ಬಳಸಲಾಗ್ತಾ ಇದೆ. ಇನ್ನು ಮೈಸೂರು ಅರಸರ ಕಾಲದಲ್ಲಿ ಸುಮಾರು 17ನೇ ಶತಮಾನದಲ್ಲೇನೆ ಗಜಪಡೆಯ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು

ಅಂತ ಹೇಳಿ ಅಲ್ಲಿ ಒಂದಷ್ಟು ಖೆಡ್ಡಗಳನ್ನು ಶುರು ಮಾಡಿದರು. ಅದಾದಮೇಲೆ ಒಂದಷ್ಟು ಕಾಲ ಅದು ಕಾರ್ಯಾಚರಣೆ ಮಾಡಿದ್ರು ಕೂಡ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸಿಬಿಟ್ರು. ಮತ್ತು 70ರ ನಂತರ ಏನಾಯಿತು, ಪರಿಸರ ಕಾಳಜಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಗಳು ಕೂಡ ಬಂತು. ಹಾಗಾಗಿ ಕಾಡು ಪ್ರಾಣಿಗಳನ್ನು ಉಳಿಸುವ ಒಂದು ಹಿತದೃಷ್ಟಿಯಿಂದ ಕೂಡ ಇಂತಹ ಒಂದು ಕೆಡ್ಡ ಕಾರ್ಯಾಚರಣೆಗೆ ನಿಷೇಧವನ್ನು ಹೇರಿ ಸಾಧ್ಯವಾದಷ್ಟು ಸಿಕ್ಕಿದಂತಹ ಆನೆಗಳನ್ನು ಪಳಗಿಸಿ ಅವುಗಳ ಕಡೆಯಿಂದ ಕೆಲಸ ತಗೊಳ್ಳುವಂತಹ ಕೆಲಸ ಕೂಡ ಆಯಿತು. ಇನ್ನು ಇತ್ತೀಚೆಗೆ ಏನಾಗ್ತಾ ಇದೆ, 70ರ ನಂತರ 75ರ ನಂತರ ಆನೆಗಳನ್ನು ನೋಡ್ಕೊಳ್ಳೋಕೆ ಅಂತಲೇ ಅರಣ್ಯ ಇಲಾಖೆಯ ಒಂದು ಮೇಲುಸ್ತುವಾರಿಯಲ್ಲಿ ಶಿಬಿರಗಳನ್ನು ತೆಗೆದು ಆವಾಗಿನ ಒಂದು ಕೆಡ್ಡ ಬದಲಾಗಿ ವೈದ್ಯರು ಕೊಡುವಂಥ ಅರಿವಳಿಕೆಗಳ ಮೂಲಕ ಪುಂಡಾಟ ನಡೆಸುವಂಥ ಆನೆಗಳನ್ನು ಸೆರೆ ಹಿಡಿದು ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ.

ವಿವಿಧ ಭಾರತಿ 102.9 FM ಪರಿಮಳ ಕಾರ್ಯಕ್ರಮ. ಸಿನಿಮಾ ಸುತ್ತ ಮಾತುಕತೆ ಸಾಗ್ತಾ ಇದೆ. ಸಿನಿಮಾ ಅಂದರೆ ವೈವಿಧ್ಯ. ಇಲ್ಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಕಾಣಬಹುದು. ಆನೆ, ಸಿಂಹ, ಹುಲಿ, ಕರಡಿ, ನವಿಲು, ಜೊತೆಗೆ ಆಯಾ ಸ್ಥಳೀಯ ಭಾಷೆ, ಜನರ ಬದುಕು, ಕಷ್ಟ, ಸುಖ ಎಲ್ಲದರ ಸಂಗಮ ಸಿನಿಮಾ. ಇಲ್ಲಿ ಇದೇ ಕೊನೆ, ಇದೇ ಮೊದಲು ಅಂತಿಲ್ಲ, ಎಲ್ಲವೂ ಮತ್ತೆ ಮತ್ತೆ ಹೊಸತು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಬೆಳಗಿನಿಂದ ಇಲ್ಲಿವರೆಗೂ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಇದು ಈ ಹೊತ್ತಿನ ಪರಿಮಳ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಂದ್ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯ ತೀರ್ಮಾನಗಳದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಆಸ್ಟ್ರೇಲಿಯಾದ ಸುಸಜ್ಜಿತ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯದಿಂದ ಮಾಲ್ಡೀವ್ಸ್ಗೆ ನೀಲಂ ಮತ್ತು ತೋತಾಪರಿ ಮಾವಿನ ಹಣ್ಣಿನ ವಿಮಾನ ಸಾಗಣೆಗೆ ಅನುಕೂಲ ಮಾಡಿಕೊಟ್ಟಿದೆ. ಮಾವಿನ ರಫ್ತು ಉಪಕ್ರಮವು ರೈತರಿಗೆ ಶೇಕಡಾ 50ಕ್ಕಿಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹೇಳಿದೆ. ಮಹಾರಾಷ್ಟ್ರದ ಭಿವಂಡಿ ಪಟ್ಟಣದಲ್ಲಿ 4 ಅಂತಸ್ತಿನ ಕೊಹಿನೂರ್ ಕಟ್ಟಡ ಕುಸಿದು ಸಾವನ್ನಪ್ಪಿದವರ ಸಂಖ್ಯೆ 9ಕ್ಕೇರಿದೆ. ನಗರ ಯೋಜನೆಯಲ್ಲಿ ಸಚಿವಾಲಯದ ಉಪಕ್ರಮಗಳು ವಾಸಿಸಲು ಯೋಗ್ಯ ಸ್ಥಿತಿಸ್ಥಾಪಕ ಮತ್ತು ನಾಗರಿಕ ಕೇಂದ್ರಿತ ನಗರಗಳನ್ನು ರಚಿಸುವ ಉದ್ದೇಶ ಹೊಂದಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ತಿಳಿಸಿದ್ದಾರೆ. ಓರ್ವ ವ್ಯಕ್ತಿಯ ಸ್ವಾತಂತ್ರ್ಯವು ನ್ಯಾಯಾಲಯದ ನಿಖರತೆಯ ಮೇಲೆ ಅವಲಂಬಿತವಾಗಿಲ್ಲ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪ್ರಾಸಿಕ್ಯೂಷನ್ ಪ್ರಕರಣದ ಮೇಲೆ ಅವಲಂಬಿತವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಗ್ಲಾಸ್ಕೋದಲ್ಲಿ ನಡೆದ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಬಾಕ್ಸರ್ ಪ್ರೀತಿ ಪವಾರ್ ಜಾಂಬಿಯಾದ ಕ್ಯಾಥರಿನ್ ಮಾಪೆ ವಿರುದ್ಧ 5-0 ಅಂತರದ ಪ್ರಬಲ ಜಯದೊಂದಿಗೆ 54 ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:04. ಈ ಹೊತ್ತು ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಈ ಸಂಜೆ ಹಾಗೂ ನಾಳಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರಸಾರ ಆಗತ್ತೆ ಅಂತ ತಿಳ್ಕೊಳ್ಳುವಂತ ಹೊತ್ತು.

ಕಾರ್ಯಕ್ರಮಗಳ ವಿವರಣೆಯ ನಂತರ 5:05 ಹಳೆಯ ಸುಮಧುರ ಗೀತೆಗಳ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:02 ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ, 90 ಸಂಭ್ರಮ ಆಕಾಶವಾಣಿಗೆ ವಿಶೇಷ ಕಾರ್ಯಕ್ರಮ. ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವ ಧ್ವನಿ. 9:15 ಹಿಂದಿ ಮೆಲೋಡೀಸ್. 10:02 ಪ್ರಣಯ ಗೀತೆಗಳ ಸುಮಧುರವಾದ ಕಾರ್ಯಕ್ರಮ ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. 6:02 ಕಾರ್ಯಕ್ರಮಗಳ ವಿವರಣೆ, 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡಿಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:40 ಚಿತ್ರತಾಣ. 3:00 ಸಖಿ ಸಹೇಲಿ ಮತ್ತು ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 8:02 ಕನ್ನಡ ಚಿತ್ರ ಪ್ರಸಾರ, ಚಿತ್ರ ಇದು ಎಂಥ ಪ್ರೇಮವಯ್ಯ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳಿಗಾಗಿ ಸದಾಕಾಲ ಟ್ಯೂನ್ ಮಾಡೇ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಐದು ಗಂಟೆಯ ಸಮಯ ಅಂದರೆ ನಮ್ಮ ಕೇಳುಗರೆಲ್ಲ ರೇಡಿಯೋ ಪಕ್ಕ ಕೂತು ಸುಮಧುರವಾದ ಹಳೆಯ ಗೀತೆಗಳಿಗಾಗಿ ಕಾಯ್ತಾ ಇರ್ತಾರೆ. ಹೀಗಾಗಿ ಪ್ರಾರಂಭ ಮಾಡೇ ಬಿಡೋಣ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು. ಮೊದಲ ಗೀತೆ ಮೂಡಿ ಬರ್ತಾ ಇದೆ.

ಪ್ಲಸ್ ಒಲವು, ಓ ಪ್ಲಸ್ ಲವ್ ಒಲವು, ಎಷ್ಟು ಚಂದದ ಗೀತೆ ಅಲ್ವಾ. 1963 ತೆರೆ ಕಂಡಂತಹ ಮನಮೆಚ್ಚಿದ ಮಡದಿ ಚಿತ್ರದ ಗೀತೆ ಇದಾಗಿತ್ತು. ಪಿ ವಿ ಶ್ರೀನಿವಾಸ್ ಹಾಗೂ ಜಮುನಾ ರಾಣಿಯವರು ಹಾಡಿದಂತಹ ಗೀತೆ. ಕೂರ ಸೀತಾರಾಮ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತವನ್ನು ಸಂಯೋಜಿಸಿದವರು ವಿಜಯ ಭಾಸ್ಕರ್. ಇದರಲ್ಲಿ ಜಮುನಾ ರಾಣಿಯವರು ಹಾಡಿರುವಂತಹ ಗೀತೆ ಅಂತ ಹೇಳಿದೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಜಮುನಾ ರಾಣಿಯವರು ಹಾಡಿರುವಂತಹ ಗೀತೆಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ನಿನ್ನೆ ಅಷ್ಟೇ ನಮ್ಮನ್ನು ಅಗಲಿದ್ದಾರೆ. ಹೌದು, ಕೆ ಜಮುನಾ ರಾಣಿ ಇವರು ದಕ್ಷಿಣ ಭಾರತ ಚಿತ್ರರಂಗದ ಅತ್ಯಂತ ಹಿರಿಯ ಮತ್ತು ಜನಪ್ರಿಯ ಹಿನ್ನೆಲೆ ಗಾಯಕಿ. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಸಿಂಹಳೀಯ, ಅಂದರೆ ಶ್ರೀಲಂಕಾದ ಸಿಂಹಳೀಯ ಸೇರಿದಂಥ ವಿವಿಧ ಭಾಷೆಗಳಲ್ಲಿ 6,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇವರು ತಮ್ಮ ವಿಶಿಷ್ಟವಾದ ಕಂಠ, ನೀವು ಕೇಳಿದ್ರಿ ಅಲ್ಲ, ಈ ಒಂದು ವಿಶಿಷ್ಟವಾದ ಕಂಠ ಹಾಗೆ ಜಾನಪದ ಶೈಲಿ ಮತ್ತು ಲಯಬದ್ಧ ಗಾಯನಕ್ಕೆ ಹೆಸರುವಾಸಿಯಾಗಿದ್ದರು. ದುರದೃಷ್ಟವಶಾತ್ 88 ವಯಸ್ಸಾಗಿದ್ದಂತಹ ಹಿರಿಯ ಗಾಯಕಿ ಜಮುನಾ ರಾಣಿಯವರು ಜುಲೈ 30, ಅಂದರೆ ನಿನ್ನೆ 2020 ಜುಲೈ 30 ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಹೀಗಾಗಿ ಅವರ ಸ್ಮರಣಾರ್ಥ ಈ ಹೊತ್ತಿನಲ್ಲಿ ಈ ಮೊದಲ ಭಾಗದಲ್ಲಿ ಅವರು ಹಾಡಿರುವಂಥ ಒಂದಷ್ಟು ಗೀತೆಗಳನ್ನು ಕೇಳೋಣ. ಈಗ ಇನ್ನೇನು ಸಮಯ 5:15 ಆಗ್ತಾ ಇದೆ. ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ, ಆ ನಂತರ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೆ ಮುಂಚೆ ಜಮುನಾ ರಾಣಿಯವರು ಹಾಡಿರುವಂತಹ ಮತ್ತೊಂದು ಗೀತೆ.

0: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:25:43. ನಾವಿದ್ದೇವೆ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಇವತ್ತು ಜಮುನಾ ರಾಣಿಯವರ ಗೀತೆಗಳನ್ನ ಮೊದಲ ಭಾಗದಲ್ಲಿ ಪ್ರಸಾರ ಮಾಡ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಲವ್ ಲವ್ ಲವ್ ಎಂದರೇನು ಅವರ ಒಂದು ತುಂಬಾ ಚಂದದ ಒಂದು ಗೀತೆಯನ್ನು ಆಲಿಸಿದ್ರಿ. ಮತ್ತೊಂದು ತುಂಬಾ ಸೂಪರ್ ಹಿಟ್ ಆಗಿರುವಂತಹ ಗೀತೆ ರತ್ನಮಂಜರಿ ಚಿತ್ರದ್ದು. ನಾಗೇಂದ್ರ ಹಾಗೂ ಜಮುನಾ ರಾಣಿಯವರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.
1: ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವೂರು

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕೆ

0: ಯಾರು ಯಾರು ನೀ ಯಾರು
1: ಎಲ್ಲಿಂದ ಬಂದೆ ಯಾವೂರು
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು
1: ಇನ್ನಿವರು ಹೆದರಲಾರರು

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಓಹಿಲೇಶ್ವರ ಚಿತ್ರದ ಗೀತೆಯನ್ನ ಕೆ ಜಮುನಾ ರಾಣಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಕೂರಾ ಸೀತಾರಾಮ್ ಶಾಸ್ತ್ರಿ ಮತ್ತು ವಿಜಯ್ ನಾರಸಿಂಹ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ಸಂಯೋಜಿಸಿದ್ರು. ಮುಂದಿನ ಗೀತೆ ಬೆಟ್ಟದ ಕಳ್ಳ ಚಿತ್ರದ್ದು. ಪಿ ವಿ ಶ್ರೀನಿವಾಸ್ ಹಾಗೂ ಜಮುನಾ ರಾಣಿಯವರು ಧ್ವನಿಯಾಗಿದ್ದಾರೆ. ವಿಜಯ್ ನಾರಸಿಂಹ ಅವರ ರಚನೆಗೆ ಎಸ್ ಎಂ ಸುಬ್ಬಯ್ಯ ನಾಯ್ಡು ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

ತುಂಬಾ ಅಪರೂಪದ ಗೀತೆಗಳು ಮೂಡಿ ಬರ್ತಾ ಇದೆ. ನಮ್ಮ ಕೇಳುಗರು ಕೂಡ ಅದೇ ರೀತಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನನ್ನ ಜೀವನದಲ್ಲೇ ಸುರಸುಂದರಿ ಈ ಹಾಡನ್ನು ಕೇಳಿರ್ಲಿಲ್ಲ ಅಂತ ಒಬ್ರು ಹೇಳ್ತಾ ಇದ್ದಾರೆ, ರತ್ನ ನಾಗಪ್ಪ ಅವರು. ಜಮುನಾ ರಾಣಿಯವರನ್ನ ನೆನಪಿಸ್ಕೊಳ್ತಾ ಈ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಮತ್ತೊಂದು ಜಮುನಾ ರಾಣಿಯವರ ಗೀತೆ, ಭಕ್ತ ಮಾರ್ಕಂಡೇಯ ಚಿತ್ರದ್ದು. ಪಿತಾಪುರಂ ಅವರ ಜೊತೆಗೆ ಇವರು ಧನಿಯಾಗಿದ್ದಾರೆ. ಚಿ ಸದಾಶಿವಯ್ಯ ಅವರ ರಚನೆಗೆ ವಿಶ್ವನಾಥನ್ ಹಾಗೂ ರಾಮಮೂರ್ತಿ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಜಮುನಾ ರಾಣಿ ಅವರು ಹಾಡಿದಂತಹ ಗೀತೆಗಳನ್ನು ಇದುವರೆಗೂ ಕೇಳಿದ್ರಿ. ಇದೀಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಇತ್ತೀಚೆಗೆ ಈ ಬ್ಯಾಂಕ್ಗಳಲ್ಲಿ ಅಥವಾ ಅಲ್ಲಿ ಲಾಕರ್ಗಳಲ್ಲಿ ನಾವು ಏನೋ ಒಂದು ಚಿನ್ನ ಇಟ್ಟಿರ್ತೀವಿ, ಅಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳೋ ಟೈಮ್ನಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗಿವೆ ಅಂತನ್ನುವಂಥದ್ದು ಅನೇಕ ಗ್ರಾಹಕರು ದೂರು ನೀಡಿದ್ದು ಮತ್ತು ಸಮಸ್ಯೆ ಆಗಿದ್ದು ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕಾನೂನಿನ ಅಡಿನಲ್ಲಿ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೆ, ಏನೇನು ಕ್ರಮಗಳನ್ನು ನಾವು ಕಾನೂನಿನ ಮೂಲಕವಾಗಿ ಏನು ಕ್ರಮ ಕೈಗೊಳ್ಳಲಾಗ್ತದೆ
3: ಸರ್? ಏನಂತ ಹೇಳಿದ್ರೆ, ಈಗ ನಾವು ಬ್ಯಾಂಕಲ್ಲಿ ಅಡಮಾನನೇ ಮಾಡಿರ್ಬೋದು ಅಥವಾ ಸೇಫ್ ಲಾಕರ್ ಅಲ್ಲಿ ಕೂಡ ಇಟ್ಟಿರ್ಬೋದು. ಸೇಫ್ ಲಾಕರ್ ಅಲ್ಲಿ ಇಟ್ಟಿದ್ರೆ ಅದರದ್ದು ಆಕ್ಸೆಸ್ ಬಂದು ಇಬ್ಬರಿಗೂ ಇರಕ್ಕಿಲ್ಲ. ಅಂದ್ರೆ ಅವರು ಸೇಫ್ ಲಾಕರ್ ಅಲ್ಲಿ ಇಟ್ಟಾಗ ಮ್ಯಾನೇಜರ್ ಯಾರೋ ಬಂದು ಒಂದು ಲಾಕ್ ನ ಓಪನ್ ಮಾಡಕ್ ಹೋಗ್ತಾರೆ, ಮತ್ತೊಂದು ಲಾಕು ಆ ಒಂದು ಅಕೌಂಟ್ ಹೋಲ್ಡರ್ ಹತ್ರನೇ ಇರುತ್ತೆ. ಆ ಲಾಕರ್ ಹೋಲ್ಡರ್ ಅದನ್ನ ತೆಗೆದಾಗ ಮಾತ್ರ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ. ಅಡಮಾನ ಮಾಡಿದಾಗ ಕಸ್ಟಡಿ ಪೂರ್ತಿ ಬ್ಯಾಂಕರ್ ಹತ್ರನೇ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದ್ರೂ ತೊಂದರೆ ಆಗಿದ್ರೆ, ಅಂದ್ರೆ ತೊಂದರೆ ಅಂದ್ರೆ ಅವ್ರ ಗ್ರಾಮಲ್ಲಿ ವ್ಯತ್ಯಾಸ ಆಗಿರಬಹುದು, ಅಥವಾ ಮೊನ್ನೆ ನಾನು ಯಾವ್ದೋ ಒಂದು ಫೋನ್ ಅಲ್ಲಿ ನೋಡ್ತಾ ಇದ್ದೆ ವಿಡಿಯೋದ್ರಲ್ಲಿ ಏನಂತ ಹೇಳಿದ್ರೆ, ಈ ನೆಕ್ಲೆಸ್ಗೆ ಚೈನ್ ಲಿಂಕ್ಸ್ ಇರುತ್ತಲ್ಲ, ಆ ಲಿಂಕ್ಸ್ ಮಧ್ಯದಲ್ಲಿ ಒಂದ್ ಎರಡ್ ಲಿಂಕ್ ಯಾವ್ದೋ ಬೇರೆದ ಹಾಕಿದ್ದಾರೆ, ತಪ್ಪಿಸ್ಬಿಟ್ಟಿದ್ದಾರೆ, ಅಥವಾ ಬೇರೆ ಅಡಿಷನಲ್ ಬೇರೆ ಮೆಟಲ್ ಇಂದ ಮಾಡಕ್ಕಿರ್ತಾರೆ, ಕಾಣಿಸುತ್ತೆ ಚಿನ್ನ ತರ ಇರುತ್ತೆ, ಆದ್ರೆ ಚಿನ್ನ ಅಲ್ದಿರತ್ತೆ. ಸೊ ಇದೆಲ್ಲ ಐಡೆಂಟಿಫೈ ಆಗೋದು ಕಷ್ಟ ಆಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗೆ ಐಡೆಂಟಿಫೈ ಆಗಿದೆ ಅಂತ ಹೇಳಿದ ತಕ್ಷಣ ಇವರು ಕನ್ಸ್ಯೂಮರ್ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದಾಗಿರತ್ತೆ. ಸೊ ಅಲ್ಲಿಂದ ತಂದಾಗ ಹಿಂಗೆ ಇತ್ತು ಅನ್ನೋದನ್ನ ಕೂಡ ಇವರು ಸಾಬೀತ್ ಮಾಡ್ಬೇಕಾಗಿರತ್ತೆ. ಯಾಕೆಂದ್ರೆ ಈಗ ನಾವು ತಗೋಬಂದು ಒಂದ್ ತಿಂಗಳ ಆದ್ಮೇಲೆ ಕಂಪ್ಲೇಂಟ್ ಕೊಟ್ರೆ ಆ ತಿಂಗಳ ಏನ್ ಮಾಡ್ತಾ ಇದ್ರಿ ಅನ್ನೋ ಒಂದು ಸಮಸ್ಯೆ ಕೂಡ ಬರುತ್ತೆ. ಸೊ ಇಲ್ಲಿ ಈ ತರ ಮೋಸ ವಂಚನೆ ಆದಾಗ ನಾವು ಆ ಬ್ಯಾಂಕರ್ ಮೇಲೆ ಕೂಡ ನಾವು ಕೇಸ್ ಅನ್ನ ದಾಖಲೆ ಮಾಡಬಹುದು. ಕ್ರಿಮಿನಲ್ ಅಫೆನ್ಸ್ ಆಗಿದ್ದಾಗ, ಅಂದ್ರೆ ಮೋಸ ಮಾಡಿದಾರಲ್ಲ, ಚೀಟಿಂಗ್ ಆಗಿದೆಯಲ್ಲ
2: ವ್ಯಕ್ತಿಗೆ,
3: ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೂಡ ಬ್ಯಾಂಕರ್ ಅಗೇನ್ಸ್ಟ್ ಕೇಸ್ ಹಾಕಿ ನಾವು ಕಾಂಪನ್ಸೇಷನ್ ಪಡಿಬಹುದಾಗಿರುತ್ತೆ ಸರ್.
2: ಈಗ ಚಿನ್ನ ವಿಪರೀತ ದುಬಾರಿ ಇರೋ ಕಾಲದಲ್ಲಿ ಒಂದು ಒಂದು ಸಣ್ಣ ಗುಲ್ಗುಂಜಿ ಅಷ್ಟು ಕೂಡ ಅದು ಏನೋ ಒಂದು ವ್ಯತ್ಯಾಸ ಆದ್ರೂ ಬಹಳ ಕಷ್ಟ, ಬಹಳ ಕಷ್ಟ. ಈ ರೀತಿಯಾಗಿ ಚಿನ್ನವನ್ನಾಗ್ಲಿ ಅಥವಾ ನಮ್ ಯಾವ್ದೇ ವಸ್ತುಗಳನ್ನಾಗ್ಲಿ ಅಲ್ಲಿ ಇಟ್ಟಾಗ ಕರೆಕ್ಟ್ ಆಗಿ ಅದನ್ನ ನಾವು ಬಳಸಬೇಕಾಗತ್ತೆ.
3: ಪೊಲೀಸ್ ಇದರಲ್ಲಿ ಕೂಡ ನಾವು ಕೇಸ್ ಅನ್ನ ರಿಜಿಸ್ಟರ್ ಮಾಡಬಹುದಾಗತ್ತೆ, ಕಂಪ್ಲೇಂಟ್ ಅನ್ನ ಕೊಡಬಹುದಾಗತ್ತೆ ಪೊಲೀಸ್ ಸ್ಟೇಷನ್ಗೆ, ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ. ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಕೂಡ ಕೇಸ್ ಅನ್ನ ನಾವು ಕನ್ಸ್ಯೂಮರ್ಸ್ ಯಾರಿರ್ತಾರಲ್ಲ ಅವರು ದಾಖಲೆ ಮಾಡಬಹುದಾಗಿರತ್ತೆ.
2: ಏನೇ ಆಗಲಿ ತಮಗಾದಂತಹ ಅನ್ಯಾಯವನ್ನ ಕಾನೂನಿನ ಮೂಲಕವಾಗಿ ಅದನ್ನು ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಕೂಡ ಅಂದ್ರೆ ಆ ಸೂಕ್ಷ್ಮತೆಗಳು ಇರಬೇಕು ನಮಗೆ. ನಾವು ಇಟ್ಟಂತಹ ವಸ್ತು

0: ವಾಪಸ್ ತಗೊಂಡಾಗ ಇಲ್ಲಿ ಏನಾದರೂ ಏನಾರು ಆಗಿದೆಯಾ ಅಂತ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿಸ್ಬೇಕು, ಚೆಕ್ ಮಾಡಿಸ್ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದೇಶಿನಿ ಮೇಡಮ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕೇಳ್ತಿದ್ದೀರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಇದುವರೆಗೂ ಜಮುನಾ ರಾಣಿಯವರು ಹಾಡಿದಂತಹ ಗೀತೆಗಳನ್ನು ಆಲಿಸಿದ್ರಿ. ಜಮುನಾ ರಾಣಿಯವರು 1960-70 ಬಹುತೇಕ ನಮ್ಮ ಕನ್ನಡ ಚಿತ್ರಗಳಲ್ಲಿ ಹಾಡಿದ್ದಾರೆ. ಹೀಗಾಗಿ ಇನ್ನು ಉಳಿದಿರುವಂತಹ ಸಮಯದಲ್ಲಿ 1970, 80 ಈ ಇಸವಿಗಳಲ್ಲಿ ತೆರೆ ಕಂಡಂತಹ ಚಿತ್ರಗಳಿಂದ ಒಂದೊಂದು ಗೀತೆಗಳು ಮೂಡಿ ಬರ್ತಾ ಇದೆ. ಮೊದಲ ಗೀತೆ 1970

1980ರಲ್ಲಿ ತೆರೆ ಕಂಡಂತಹ ನಾರದ ವಿಜಯ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಅಶ್ವಥ್ ವೈದಿಯವರ ಸಂಗೀತ ಸಂಯೋಜನೆ.

ಮುಂದಿನ ಗೀತೆ ಚಂದದ ಅಪರೂಪದ ಗೀತೆ. 1990 ತೆರೆ ಕಂಡಂತಹ ಹೊಸ ಜೀವನ ಚಿತ್ರದ್ದು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಗಾಯನ.

ಒಂದು ಚಂದದ ಮಧುರವಾದ ಹಳೆಯ ಗೀತೆ ನಮ್ಮ ಮೂಲಕ ಹೊಳೆಯ ಸುಮಧುರ ಗೀತೆಗಳ ಉಳಿಸ್ಕೊಳ್ಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಮ್ಮ ಕೇಳುಗರೆಲ್ಲರೂ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮ ಕುರಿತಾದ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಜಮುನಾ ರಾಣಿಯವ್ರ ಬಗ್ಗೆ ಗೊತ್ತಿರಲಿಲ್ಲ, ಹಾಡುಗಳನ್ನು ಕೇಳಿ ಖುಷಿಯಾಯಿತು, ಅವ್ರ ಬಗ್ಗೆ ತಿಳ್ಕೊಂಡು ಕೂಡ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಅವರಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮದ ಜೊತೆಯಾಗಿದ್ದೀರಿ ತಮಗೆ ಧನ್ಯವಾದಗಳು. ಹಾಗೆ ನೀವು ಕೂಡ ಕೇಳ್ತಾ ಇರುವಂತಹ ಕೇಳುಗರು ಕಾರ್ಯಕ್ರಮದ ಜೊತೆಯಾಗಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ, ನಮ್ಮ ವಾಟ್ಸಪ್ ಸಂಖ್ಯೆ 9483091091.

1029 ಈ ಹೊತ್ತು ನಿಮ್ಮ ಜೊತೆಯಾಗಿರೋದು ನಿಮ್ಮ ಪ್ರೀತಿಯ ಮಾನಸ. ಸಮಯ ಇನ್ನೇನು 6 ಗಂಟೆ ಆಗ್ತದೆ. 6 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳ್ತೀರಿ. ಆ ನಂತರ ಮತ್ತೆ ನಾವು ಮಾತಾಡೋಣ, ಹಾಡುಗಳನ್ನು ಕೇಳೋಣ. ವೀರ ಯೋಧರು ಕಾರ್ಯಕ್ರಮ ಇರುತ್ತೆ, ಅದನ್ನು ಕೂಡ ಆಲಿಸೋಣ. ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರಗಳಲ್ಲಿ ಇಂದು ಇಡೀ ದಿನ ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ನಾಳೆ ರಜೆ ನೀಡಿ ಆಯಾ ತಾಲೂಕು ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರು ಇಂದು ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಎಕ್ಸ್ಟ್ರೀಂ ವೆದರ್ ಗ್ರೇಡ್ XWG ಡೀಸೆಲ್ ಅನ್ನು ಬಿಡುಗಡೆ ಮಾಡಿದರು. ಈ ವಿಶೇಷ ಇಂಧನವು ತೀವ್ರ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಯುದ್ಧ ಹಾಗೂ ಲಾಜಿಸ್ಟಿಕ್ ವಾಹನಗಳ ಕಾರ್ಯಾಚರಣಾ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿ ದರಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಎಲ್ಲಾ ವಿಧದ ಠೇವಣಿಗಳ ಮೇಲಿನ ಬಡ್ಡಿ ದರಗಳನ್ನು ಬ್ಯಾಂಕುಗಳು ಮುಂಚಿತವಾಗಿಯೇ ತಮ್ಮ ವೆಬ್ಸೈಟ್ನಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕು. ಪ್ರಕಟಿಸಲಾದ ದರಗಳ ಪ್ರಕಾರವೇ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ ಎಂದು ಸೂಚಿಸಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈವರೆಗೆ 225,779 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 193,488 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 166 ಅಂಕಗಳ ಏರಿಕೆ ಕಂಡು ದಿನದ ಅಂತ್ಯಕ್ಕೆ 78,095 ಅಂಕಗಳಲ್ಲಿ ವಹಿವಾಟು ಮುಕ್ತಾಯಗೊಳಿಸಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 66 ಅಂಕಗಳು ಏರಿಕೆಯಾಗಿ 24,384 ವಹಿವಾಟನ್ನು ಅಂತ್ಯಗೊಳಿಸಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 110 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಲವ್ಪ್ರೀತ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರ ಈ ಸಾಧನೆ ಮತ್ತು ಅದ್ಭುತ ಪ್ರದರ್ಶನವು ದೇಶದ ಹೆಮ್ಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇದೀಗ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು.
0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್.

0: ಕುಮಾರ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
1: ಜೈ ಹಿಂದ್ ಮೇಡಮ್.
0: ಸೂರ್ಯನಾರಾಯಣ ಪಿಆರ್ ಅವರೇ, ನೀವು ಈ ಗಡಿಗಳಲ್ಲಿದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. 98 ದಾಟ್ತಾ ಇದ್ದ ಹಾಗೆ ನಮ್ಗೆ ಪಾಕಿಸ್ತಾನದಿಂದ ಉತ್ತರದಲ್ಲಿ ಸಮಸ್ಯೆ ಶುರುವಾಯ್ತು. ಆವಾಗ ಆಗಿದ್ದೇ ಆಪರೇಷನ್ ವಿಜಯ್ ಅಥವಾ ನಾವು ಕಾರ್ಗಿಲ್ ವಾರ್ ಅಂತ ಕರಿತೀವಿ ಅದನ್ನ. ಆ ಹೊತ್ತಿನಲ್ಲೂ ನೀವು ಅಲ್ಲಿ ಇದ್ರಿ. ಆವಾಗ ಬೆಂಗಳೂರಿಂದ ಕಾರ್ಗಿಲ್ಗೆ ಹೋದ್ರ?
1: ಬೆಂಗಳೂರಿಂದ ನಾನು 94 ನಾನು ಟ್ರಾನ್ಸ್ಫರ್ ಆಗಿ, ನಾನು ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಬಹುಶಃ ನಿಮ್ಗೆ ಇವಾಗ ಗೊತ್ತಿದೆ, ಅವಾಗ ಅದೊಂದು ಪ್ರೈಸ್ ಪೋಸ್ಟಿಂಗ್, ಅದು ಡಿಫೆನ್ಸ್ ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗಬೇಕು ಅಂದ್ರೆ ನೀವೇನೋ ಮದೃಷ್ಟ ಮಾಡಿದಾರೆ ಚಂಡೀಗಢ
0: ಸಾಲಾಗಿ ಮಿಗ್ಗುಗಳನ್ನು ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.
1: ಖಂಡಿತ ಖಂಡಿತ. ಅದ್ರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಮೇನ್ ಅಲ್ಲಿ ಶುರುವಾಯ್ತು ಕಾರ್ಗಿಲ್. ಅವಾಗ ಬಹುಶಃ ನಾನು ನೇರವಾಗಿ ಯಾಕೆ ಅದರಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದ್ರೆ, ನಾನು ಬಿಡಕ್ ದರ ಒಂದು 6 ತಿಂಗಳು ಹತ್ರ ಬಾಕಿ ಇತ್ತು ಆಯ್ತಲ್ಲ. ಹಾಗಾಗಿ ನಮ್ಮಗಳನ್ನ ಅವರು ತೀರಾ ಸೆನ್ಸಿಟಿವ್ ಏರಿಯಾ ಕಳಿಸಲ್ಲ, ನಾವು ಅಲ್ಲೇ ಇರ್ತೀವಿ ಬೇಸಲ್ಲೇನೆ, ಚಂಡೀಗಢದಲ್ಲೇ ಇದ್ಕೊಂಡು ಏನ್ ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡ್ತಾ ಇರ್ತೀವಿ. ಬೇಸ್ ನಲ್ಲಿ ಹೋಗಿ ನಾನು ಹೆಂಗೆ ನಾನು ಜಾಫ್ನಾದಲ್ಲೂ ಕಾಯ್ತಾ ಇದ್ನಲ್ಲ ಕೆಲಸ, ಆ ಕೆಲಸನ ಬೇರೆ ಯಂಗ್ಸ್ಟರ್ಸ್ ಮಾಡ್ತಾರೆ. ನಾನು ಹಾಗಾಗಿ ನಾನು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಲ್ಲ ಏನ್ ಕೂತ್ಕೊಂಡಿರ್ಲಿಲ್ಲ, ನಾನು ಚಂಡೀಗಢದಲ್ಲೇ ಇದ್ಕೊಂಡು ಇಲ್ಲಿಂದ ಏನ್
0: ರೆಡಿನೆಸ್.
1: ಹೌದು ಹೌದು, ಮೇಜರ್ ಸರ್ವಿಸ್ ಡಿಪೋ ಆದ್ರಿಂದ ಅಲ್ಲಿ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ. ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ನಮಗೆ ಮಾಡೋ ಪ್ರತಿಯೊಂದು ಇದೆ, ಅದನ್ನ ನಾವು ಮಾಡ್ತಾ ಇದ್ವಿ. ಯಾವುದೋ ಒಂದು ಬಂತ ತಕ್ಷಣ ನಾಳೆನೆ ರೆಡಿ ಆಗ್ಬೇಕು, ನಾಳೆನೆ ರೆಡಿ ಆಗ್ಬೇಕು, ಮನೆಗೆ ಹೋಗಂಗಿಲ್ಲ, ಮಾಡ್ಬೇಕು ಮಾಡ್ಬೇಕು 24/7 ಆ ರೀತಿ ಆ ತರ ಸರ್ವಿಸ್ ಮಾಡದೇ ಹೊರತು ನಾನು ಬೇರೆ ಯಂಗ್ಸ್ಟರ್ಸ್ ಹೋಗ್ತಾ ಇದ್ರು ಅಷ್ಟೇ. ನಾವು ಅಲ್ಲಿ ಇರ್ತೀವಿ ಸರ್, ನೀವು ಇಲ್ಲಿ ಮಾಡಿ ಅಂತಂದ್ರೆ ನನಗೆ ಮೇಲ್ನವರು ಅಷ್ಟೇ, ನಮ್ಮ ತರದ ಸುಮಾರು ಜನ ಇರ್ತಾರೆ ಅಂತವ್ರು ಹೇಳ್ಕೊಂಡು ನೀವು ವಾಟ್ ಈಸ್ ರಿಕ್ವೈರ್ಡ್ ಟು ಬಿ ಡನ್ ಫ್ರಮ್ ಯುವರ್ ಪಾಯಿಂಟ್ ಇಲ್ಲೇ ಕುತ್ಕೊಂಡು ಮಾಡುವಂತ ಇದ್ರು. ಹಾಗೆ ನಾವು ಅಲ್ಲೇ ಮಾಡ್ತಾ ಇದ್ವಿ. ಹಂಗೂ ಸಂದರ್ಭಗಳಿಗೆ ಬಂದ್ರೆ ನಮ್ಗಳಿಗೆ ಅಲ್ಲಿ ನಮ್ಮನ್ನ ರೆಡಿನೆಸ್ಗೆ ಅಂತ ಒಂದು 8-10 ಡೇಸ್ ಮುಂದ್ಗಡೆ ಇಟ್ಟಿರ್ತಾರೆ ನಮ್ಮನ್ನ. ಅದರಲ್ಲೂ ಇದ್ದೆ ನಾನು, ನಾನೇ ವಾಲಂಟಿಯರ್, ಇಲ್ಲ ಸರ್ ಹೋಗ್ತಾ ಇದ್ದೆ ಏನ್ ಬಂತು, ಅಲ್ಲೂ ಮಾಡಿದೀನಿ ಇಲ್ಲೂ ಮಾಡಿದೀನಿ, ವಾಟ್ ಇಸ್ ದೇರ್, ಅದು ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಬಿಟ್ಟು ಅಂತ. ಅವನು ಕೂಡ ಒಂದು 10 ಡೇಸ್ ರೆಡಿನೆಸ್ ಅಂತ ಒಂದ್ ಕಡೆ ಇಟ್ಟಿರ್ತಾರೆ.
0: ವಾಲಂಟಿಯರ್ ಮಾಡಿದ್ರೆ ಅವಕಾಶ ಕೊಡ್ತಾರೆ
1: ಕೊಡ್ತಾರೆ, ಅವರೇ ಹೇಳಿ ಇವ್ನು ಬಿಡ್ತಾ ಇದ್ದಾನೆ ಅನ್ಬಿಟ್ಟು ಅಂತ ಸ್ವಲ್ಪ ಲೀನಿಯನ್ಸಿ ಕೊಡ್ತಾರೆ ನಮಗೆ. ನಾವು ವಾಲಂಟಿಯರ್ ಆದ್ವಿ ನಾವು ಸುಮಾರು ಜನ, ನಾವು ಮಾಡಿದ್ದೆ ನಾವು ಬಿಡ್ತಾ ಇರೋದು, ನಾವಿನ್ನು 6 ತಿಂಗಳು ಇದೆಯಲ್ಲ ಈಗ ಯಾಕೆ ಮಾಡ್ಬೋದು, ಅವಕಾಶ ಸಿಕ್ಕಿರೋದು ಅನ್ಬಿಟ್ಟು ಅಂತ ಹೇಳಿ ನಾವು ವಾಲಂಟಿಯರ್ ಆಗಿ ನಾವು ರೆಡಿನೆಸ್ ಅಲ್ಲಿ ನಾವಿದ್ವಿ. ಬಟ್ ನಮ್ಮನ್ನ ರೆಡಿನೆಸ್ ಅಲ್ಲೇ 10 ದಿನ ಇದ್ವೇ ಹೊರತು ಬೇರೆ ನಮ್ಮ ಮುಂದಕ್ಕೆ ಹೋಗೋ ಅವಕಾಶ ಬರಲಿಲ್ಲ. ಆ ಪ್ರತಿಯೊಬ್ಬರ ಆರ್ಮಿ ಪಾಯಿಂಟ್ ನಿಯರೆಸ್ಟ್ ಏರ್ ಬೇಸ್ ಗಳಲ್ಲಿ ಇರ್ತೀವಿ ನಾವು, ಅಂತಾದ್ರಲ್ಲಿ ನಾವು ಪೊಸಿಷನ್ ಆಗಿರ್ತೀವಿ. ಎಷ್ಟೋ ಸಲ ನಮ್ಮ ಹೆಲಿಕಾಪ್ಟರ್ಗಳು ಕೂಡ ಗುಂಡೇಟ್ ಬಿದ್ದಿರುತ್ತೆ, ಅಂತ ಸಂದರ್ಭಗಳಲ್ಲೂ ನಮ್ಮಲ್ಲಿ ಅವು ಬರ್ತಿರುತ್ತೆ ವಾಪಸ್ಸು, ಅದು ಬಂದಾಗ ತಕ್ಷಣ ಅದನ್ನ ಮತ್ತೆ ರೆಡಿ ಮಾಡಿ ಕೊಡ್ತಾ ಇದ್ವಿ. ದಟ್ ವಾಸ್ ಎ ಬ್ಯಾಕಪ್ ಜಾಬ್ ಡನ್ ಬೈ ಮೀ ಅಂಡ್ ಅವರ್ ಟೀಮ್. ಅಲ್ಲೊಂದು 10 ಡೇಸ್ ನಾವು ಆ ಪಾಯಿಂಟ್ ಅಲ್ಲಿ ಇದ್ದಾಗ ಅದು ಮನೆಗೂ ಹೋಗಿಲ್ಲ, ಏನು ಇಲ್ಲ, ಇವ್ರುಗಳಿಗೆ ಏನು ಗೊತ್ತಿರಲ್ಲ ಎಲ್ಲಿದೀವಿ ಏನೇ ಅಂತ.
0: ನಿಮ್ಗೂ ಕೂಡ ಏನೇನಾಗ್ತಿದೆ ಅನ್ನಂತೂ ಗೊತ್ತಿರಲ್ಲ,
1: ಏನು ಗೊತ್ತಾಗಲ್ಲ ಮೇಡಮ್. ಎನಿ ಟೈಮ್ ಮೆಸೇಜ್ ಬರುತ್ತೆ ರೆಡಿ ಆಗು ಹೊರಡ್ತಾ ಇರೋ ಅಷ್ಟೇ, ರೆಡಿನೆಸ್ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ.
0: ಬೆಳಿಗ್ಗೆ ನಿಮ್ಮ ಸುಯೋಗ ಅಂದ್ರೆ ನಿಮ್ಮ ಸೇವೆಯನ್ನ ಏನು ನಾವ್ ಇಷ್ಟೊತ್ತು ಮಾತಾಡಿದ್ವಿ ನೋಡಿದಾಗ, ನೀವು ವಿದೇಶಿ ಸೇವೆ ಮಾಡಿದ್ದೀರಾ, ಅದು IPKF ಮೂಲಕ ಶ್ರೀಲಂಕಾದಲ್ಲಿ, ನಂತರ ಈಶಾನ್ಯ ಭಾಗದಲ್ಲಿ 5 ರಾಜ್ಯಗಳಲ್ಲಿ ಮಾಡಿದಿರಾ ಅಲ್ಲಿ ಗಡಿ ಭಾಗದಲ್ಲಿ, ನಂತರ ಬೆಂಗಳೂರಲ್ಲಂತೂ ತರಬೇತಿ ಕೇಂದ್ರಗಳಲ್ಲಿ ಮಾಡಿದಿರಾ, ಕಾರ್ಗಿಲ್ ಅಲ್ಲಿ ಹತ್ತಿರದಲ್ಲಿ ಚಂಡೀಗಢ ಬೇಸ್ ಅಲ್ಲಿ ಮಾಡಿದಿರಾ, ಈ ತರ ಸಾಕಷ್ಟು ಭಾಗಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿತ್ತೋ ಅಲ್ಲೆಲ್ಲ ಮಾಡುವಂತ ಅವಕಾಶ ನಿಮ್ಗೆ

0: ಸಿಕ್ತು. ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದು ಸೇವೆಯ ರಿಕ್ವೈರ್ಮೆಂಟ್. ಸೇವೆ ಏನ್ ನಮ್ಮಿಂದ ಬೇಡುತ್ತೆ ಅದನ್ನ ನಾವು ಮಾಡ್ತಿರ್ತೀವಿ. ಆ ರೀತಿಯಾಗಿ ಈ ಎಲ್ಲ ಭಾಗಗಳಲ್ಲೂ ನಿಮ್ಮ ಸೇವೆ ಸಂದಿದೆ. ಬಹಳ ದೊಡ್ಡ ಅವಕಾಶ ಇದೆ ಈ ತರ ನಿಮ್ಗೆ ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಹವಾಗುಣ ಇರುವಂತಹ ಬೇರೆ ಬೇರೆ ಜಿಯೋಗ್ರಫಿಕಲ್ ವ್ಯತ್ಯಾಸಗಳು ಎಷ್ಟಿದಾವೆ ನೋಡಿ, ಅಂತಲ್ಲೆಲ್ಲ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಿಮಗೆ. ಇದು ಭಾರತೀಯ ಸೈನ್ಯ ಏನಿದೆ, ಅದು ವಾಯುಸೇನೆ ಆಗಿರಬಹುದು ಅಥವಾ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಒಂದು ದೊಡ್ಡ ಶಕ್ತಿ ಅಂತ ನನಗನ್ಸುತ್ತೆ. ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರನ್ನೂ ಸಿದ್ಧ ಮಾಡೋದಿದೆಯಲ್ಲ, ತರಬೇತಿ ಕೊಟ್ಟು ಅವರನ್ನ ಎಲ್ಲದಕ್ಕೂ ಹೊಂದಿಸೋದು, ಅದು ಭಾರತೀಯ ರಕ್ಷಣಾ ವ್ಯವಸ್ಥೆಯ ದೊಡ್ಡ ಶಕ್ತಿ ಅಂತ ನನಗೆ ಈ ತರ ಎಲ್ಲ ವೀರಯೋಧರ ಹತ್ರ ಮಾತಾಡೋದು ನನಗೆ ಅನ್ಸುತ್ತೆ.
1: ಈಗ ನಾನು ಬಿಟ್ಟು ಸುಮಾರು ವರ್ಷಗಳಾಗುತ್ತೆ, 26-27 ವರ್ಷಗಳಾಯ್ತು, ನನಗೆ ಇನ್ನು ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ನನಗೆ ಜ್ಞಾಪಕ ಇದೆ. ಯಾಕೆಂದ್ರೆ ಆ ಇನ್ವಾಲ್ವ್ಮೆಂಟ್ ಲೆವೆಲ್ ಆ ಮಟ್ಟಕ್ಕೆ, ನಂದು ಅಬ್ಬದ್ದೆ ಅಂತಲ್ಲ, ಇಟ್ ಇಸ್ ಎ ಕೇಸ್ ವಿತ್ ಎವ್ರಿ ಸೋಲ್ಜರ್. ಯಾರೇ ಆಗ್ಲಿ ಅಷ್ಟು ಮನಸ್ಸು ತಗೊಂಡಿರ್ತೀವಿ ನಾವು. ಒಂದು ಇನ್ಸಿಡೆಂಟ್ ಕೂಡ ಈ ಪಾಯಿಂಟ್ ಇಲ್ಲಿ ಹಿಂಗಾಗಿತ್ತು ಹಿಂಗಾಗಿತ್ತು ಇನ್ನೂ ಜ್ಞಾಪಕ ಇರುತ್ತೆ ನಮಗೆ.
0: ಈಗ ನೀವು 20ನೇ ವರ್ಷಕ್ಕೆ ಸೇವೆಯಿಂದ ನಿವೃತ್ತಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರಿ, ಹೇಗಿತ್ತು ಅಲ್ಲಿಂದ ಹಿಂದಿರುಗಿ ಬರುವಾಗ?
1: ನಾನು ಬಿಡಬೇಕು ಅಂತ ಬಂದಾಗ ಈ 99 ನಾನು 20 ಇಯರ್ಸ್ ಜಾಯ್ನ್ ಆಗಿದ್ದಲ್ಲ, ನಾನು 79 ಜಾಯ್ನ್ ಆಗಿದ್ದೆ, 99 ಬಿಡೋಣ ಸಾಕು, ಇಪ್ಪತ್ತು ವರ್ಷ ಸಾಕು ಸೇವೆ ಆಗಿತ್ತು. ಮನೆಯವರಿಂದ ಪ್ರೆಷರ್ ಇತ್ತು, ನಮ್ಮಮ್ಮ ಮಕ್ಕಳು ಮನೆಗಳೆಲ್ಲ ಚಿಕ್ಕವರಿದ್ದಾರೆ, ಸಾಕು ಬಾ 20 ವರ್ಷ ಮಾಡಿದ್ಯಾ ನೀನು, ನಾನು ತೀರ್ಮಾನ ಮಾಡ್ಕೊಂಡೆ. ಆವಾಗ ನಮ್ಗೆ ನಿಮ್ಗೆ ಇನ್ನೊಂದು ವಿಷಯ ಅಂದ್ರೆ, ನಾನು ಬಿಡಬೇಕು 20ನೇ ವರ್ಷ ನಾನು ಬಿಡ್ತೀನಿ ಅಂತ ಅಂದ್ರೆ, ನಾನು ಅವ್ರಿಗೆ 18 ಮಂತ್ಸ್ ಮುಂಚೆ, 1.5 ವರ್ಷ ಮುಂಚೆ ನಾನು ಅವ್ರಿಗೆ ಅನ್ವಿಲಿಂಗ್ನೆಸ್ ಕೊಡಬೇಕು. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವ್ ಆಫ್ಟರ್ 20 ಇನಿಷಿಯಲ್ ಟರ್ಮ್ ಆಫ್ ಎಂಗೇಜ್ಮೆಂಟ್ ಮುಗೀತು ನಂದು ಅಂದ್ಬಿಟ್ಟು ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ, 1 ಇಯರ್ ಆದ ತಕ್ಷಣ ನಮ್ಗಳಿಗೆ ಯಾರ್ಯಾರು ಬಿಡಬೇಕು ಅಂತಿರ್ತಾರೆ, ನಮಗೆಲ್ಲ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಕೊಡ್ತಾರೆ. ನೀವು ಹೊರಗಡೆ ಹೋಗಿ ನೀ ಏನ್ ಮಾಡಕ್ ಇಷ್ಟಪಡ್ತೀಯೋ ಅಥವಾ ಏನೇನ್ ಬೇಕು ನಿನಗೆ ಅದೆಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ನಾವೇನೆ ಅಂದ್ಬಿಟ್ಟು ಅಂತ. ಅವರು ನಮ್ಗೆ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಬೇಕಾದಷ್ಟು ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ, ಅಲ್ಲಿ ಕಳಿಸ್ಕೊಡ್ತಾರೆ ನಮ್ಗೆಲ್ಲ. ನಾನು ಆತರ ಬೆಂಗಳೂರಲ್ಲೂ ಬಂದಿದ್ದೀನಿ, ಆವಾಗ ಕಂಪ್ಯೂಟರ್ ಕಲಿಕೆ ಹೊಸದಿತ್ತು, ಆವಾಗ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ಒಂದು ಕಂಪ್ಯೂಟರ್ ಡಿಪ್ಲೊಮಾ ಒಂದು 3-4 ತಿಂಗಳಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೆ, ಮತ್ತೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಚಂಡೀಗಢದಲ್ಲಿ ಒಂದು 4 ತಿಂಗಳು ಮಾಡಿದ್ದೆ. ನಾವು ಡ್ಯೂಟಿಗೆ ಹೋಗ್ಬೇಕಾಗಿಲ್ಲ, ಆವಾಗ ನಾವು ಸೀದಾ ಇಲ್ಲೇ ಬಂದು ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ಇದ್ಕೊಂಡು ಇಲ್ಲೇ ಹೋಗ್ಬೇಕು. ಆ ತರ ಎಲ್ಲ ಕೂಡ ನಮ್ಮನ್ನು ರೆಡಿ ಮಾಡ್ತಾರೆ, ಏನಾಗ್ಬೇಕು ಹೊರಗಡೆ ಏನೇ ಮಾಡಕ್ ಇಷ್ಟಪಡ್ತೀಯಾ ಇದೇ ಕೆಲಸ ಮಾಡಕ್ ಇಷ್ಟಪಡ್ತೀಯಾ ಅನ್ಬಿಟ್ಟದ. ಏರ್ ಫೋರ್ಸ್ ಇಂದ ಟೆಕ್ನಿಷಿಯನ್ಸ್ ಯಾರು ಹೊರಗಡೆ ಬಂದ್ರು HALನಲ್ಲಿ ಕೆಲಸ ಇರುತ್ತೆ ಮೇಡಮ್, ಯಾವತ್ತೂ ಅವ್ರನ್ನ ಕೆಲಸ ಕೊಡಲ್ಲ ಅಂತ ಹೇಳಿಲ್ಲ. ನಾವೇನೆ ಬ್ಯಾಂಕ್ಗೆ ಸೇರ್ಕೊಂಡೆ ಹೋಗಿ, ಸ್ಟೇಟ್ ಬ್ಯಾಂಕ್ಗೆ ಅಪ್ಲೈ ಮಾಡ್ತೇನೆ ನಾನು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಅವನ ಕ್ಲರ್ಕ್ ಆಗಿ ಕೆಲಸ ಸಿಕ್ತು ನನಗೆ. ಆಮೇಲೆ ನಾನು ಆಫೀಸರ್ ಆಗಿ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ಹೌದು ಅದು, ಮತ್ತೆ ನನಗೆ ಅಲ್ಲೂ ಕೂಡ ಅಷ್ಟೇನೆ, ಈ ಸರ್ವಿಸ್ಗಳನ್ನೆಲ್ಲ ನೋಡ್ಕೊಂಡು ನಮ್ಗೆ ಅಲ್ಲಿ ಬಹಳಷ್ಟು ಪ್ರಿಯಾರಿಟೀಸ್ ಇರುತ್ತೆ, ನಮ್ಮನ್ನು ತುಂಬಾ ದೂರ ದೂರ ಪೋಸ್ಟ್ ಮಾಡೋಲ್ಲ ಅವರು, ಆ ಸಿಟೀಸ್ ಇವ್ನು ಮುಂಚೆನೆ ಇವರು ಅಲ್ಲೆಲ್ಲ ಬಂದು ಮಾಡಿ ಬಂದಿದ್ದಾರೆ ಅಂತ. ಪ್ರಮೋಷನ್ಸ್ ಎಲ್ಲ ನಮಗೆ ಅಡ್ವಾಂಟೇಜಸ್ ಇರುತ್ತೆ, ಸೀನಿಯಾರಿಟಿ ಸಿಗುತ್ತೆ, ಯಾರಿಗೋ 4 ವರ್ಷಕ್ಕೆ ಸಿಗೋದು ನಮ್ಗೆ 2 ವರ್ಷಕ್ಕೆ ಸಿಗುತ್ತೆ. ಈ ತರ ನಮ್ ಸಂಬಳ ಕೂಡ ವಾಟ್ ವಾಸ್ ಯುವರ್ ಲಾಸ್ಟ್ ಡ್ರಾನ್
0: ಅಲ್ಲಿಂದ ಮುಂದಕ್ಕೆ
1: ಅದನ್ನ ಮುಂದಕ್ಕೆ ಹೋಗುತ್ತೆ. ಇವ್ರ ಫಿಕ್ಸೇಷನ್ ನಮ್ಗೆ ಅಷ್ಟೊಂದೆಲ್ಲ ಇರುತ್ತೆ, ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಆಮೇಲೆ ದೇ ಲೈಕ್ ಯಾರು PSCನವರು
0: ಶಿಸ್ತಿಂದ
1: ಇರ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಜವಾಬ್ದಾರಿನ, ನಮಗೆ ಬ್ಯಾಂಕ್ ಅಲ್ಲಿ ಸರ್ವಿಸ್ 4 ವರ್ಷನೇ ಆಗಿರ್ಬೋದು, ಯಾರು 15 ವರ್ಷ ಆದವನಿಗೆ ಏನ್ ಜವಾಬ್ದಾರಿ ಕೊಡ್ತಾರ, ಅದು ನಮಗೆ ಕೊಡ್ತಾರವ್ರು, ನಮ್ಮ ಮೇಲೆ ನಂಬಿಕೆ ಇಟ್ಟು ಮೇಲಿನವರುಗಳು. ಹಾಗೆ ಅಲ್ಲೂ ಕೂಡ ನಾವು ಸಂತೋಷದಿಂದ ಸರ್ವಿಸ್ ಮಾಡಿ ಆಗ್ಲೇ 5 ವರ್ಷ ಆಯ್ತು ನಾನು ರಿಟೈರ್ ಆಗಿ ಬ್ಯಾಂಕಿಂದ.
0: ಸೂರ್ಯನಾರಾಯಣ PR ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ರೇಖಾ ಅವರೇ, ಸೂರ್ಯನಾರಾಯಣ ಅವರು ನಿಮ್ಮ ಪತಿ, ಒಬ್ಬ ಸೈನಿಕನ ಜೊತೆಗೆ ಜೀವನ ಹೇಗಿರುತ್ತೆ?
2: ಒಬ್ಬ ಸೋಲ್ಜರ್ನ ಹೆಂಡತಿ ಆಗಿರೋದು ನನ್ನ ತುಂಬಾ ಸಂತೋಷ ಆಗುತ್ತೆ ಆ ವಿಷಯದಲ್ಲಿ. ಮತ್ತೆ ಇವರು ಹೋಗಿ ಬರುವಾಗ ಅದೆಲ್ಲ ಅನುಭವಗಳೆಲ್ಲ ನಂಗೆ ಹೇಳ್ತಾ ಇದ್ರು. ನಂಗೆ ಇವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಮಧ್ಯಾಹ್ನ 3 ಗಂಟೆಯಲ್ಲ ಶ್ರೀಲಂಕಾಕ್ ಹೋಗಿದ್ರೆ ನಂಗೆ ಒಂಥರ, ಅದೆಲ್ಲ ನಾವು ನೋಡಿಲ್ವಲ್ಲ ಮೇಡಮ್, ಆ ತರ ನಂಬಕ್ ನನ್ಗೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ಎದುರು ಮನೆಯವರೆಲ್ಲ ಹೇಳ್ತಾ ಇದ್ರು, ಬಿತ್ತು ಆರಾಯ್ದಗೋ ಇಸ್ ತರಫ್ತೆ ಆರಾಯ್ನ ಹೆಲಿಕಾಪ್ಟರ್ ಅಪ್ಪ ಹಸ್ಬೆಂಡ್ ಆರಾಯ್ ಅಂತ ಅನ್ನೋರು. ನಾನು ಅದನ್ನೆಲ್ಲ ಅನ್ಕೊಂಡು ಈ ದಿಕ್ಕಿಂದ ಬಂತಲ್ವ ಇವ್ರು ಬಂದ್ರು, ಆಮೇಲೆ ಬಂದಾಗ ನೀ ಶ್ರೀಲಂಕಾ ಹೋಗಿದ್ರಿ ಅಲ್ವಾ ಅಂತ ಕೇಳ್ತಾ ಇದ್ರು. ನನಗೆ ಗೊತ್ತಾಗ್ತಾ ಇತ್ತು ಬೇರೆಯವ್ರು ಹೇಳುವರಲ್ವಾ. ಅದೆಲ್ಲ ಒಂದು ತುಂಬಾ ಖುಷಿ ಕೊಡೋ ಅನುಭವ ನನಗೆ. ಮತ್ತೆ ಚಂಡೀಗರಲ್ಲೂ ಅಷ್ಟೇ, ಇವರು ಕಾರ್ಗಿಲ್ಗೆಲ್ಲ ಹೋದಾಗ ಇವರೆಲ್ಲ ಒಂದ್ ಕಡೆ ಇರೋರು, ನಮ್ಗೆ ಮನೆಗೇನು ಕಳಿಸ್ತಾ ಇರ್ಲಿಲ್ಲ ಅವರು. ನಮಗೆ ಬಂದು ಬೆಳಗ್ಗೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಹೋಗೋರು, ಡರ್ನಿಕ ಕೊಯ್ ಬಾತ್ ನೈ ಸಬಿ ಠೀಕ್ ಏ ಆಪ್ ಆರಾಮ್ ಸೇ ರಜಾವ್ ಅಂತ ಎಲ್ಲ ಅನೌನ್ಸ್ ಮಾಡಿಬಿಟ್ಟು ಎಲ್ಲಾ ಸೆಕ್ಟರ್ ಹತ್ರನು ಬಂದು ಮೈಕಲ್ಲಿ ನಮ್ಗೆ ಅನೌನ್ಸ್ ಮಾಡಿ ನಮಗೆ ಒಂಥರ ಭಯ ಅನ್ಸೋದು.

0: ಕಾರ್ಗಿಲ್ಗೆ ಹೋಗಿದ್ದಾರಲ್ವಾ, ಅಲ್ಲಿ ಏನಾಗುತ್ತೋ ಏನು ಅಂತ. ಬಟ್ ಭಯದ ಜೊತೆಗೆ ಒಂಥರ ಖುಷಿನೂ ಇರೋದು ನಮ್ಗೆ. ಸೋಲ್ಜರ್ ಅನ್ನೋ ಪದಕ್ಕೆ ಒಂದು ದೊಡ್ಡ ಇದಿರೋದ್ರಿಂದ ಆ ಖುಷಿನೂ ನಮ್ಗೆ ಇರೋದು.
1: ನಾನು ಅಕ್ಷಯ್. ಮೊದಲನೇದಾಗಿ ನಮ್ಮ ತಂದೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ದೇಶ ಸೇವೆ ಮಾಡಿದ್ದನ್ನು ನೋಡಿ ನಮಗೆ ಸದಾ ಹೆಮ್ಮೆ. ಇಂತಹ ಅದ್ಭುತ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ದೇಶ ಸೇವೆ ಮಾಡಿದ ಸೈನಿಕನ ಮಗನಾಗಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಅವರು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಪ್ರತಿಷ್ಠಿತ ಯೂನಿಫಾರ್ಮ್ ಧರಿಸಿ ಚಂಡೀಗಢದಲ್ಲಿ ಡ್ಯೂಟಿಗೆ ಹೊರಡುತ್ತಿದ್ದ ಆ ದೃಶ್ಯ ಇಂದಿಗೂ ನಮ್ಮ ಕಣ್ಣ ಕಟ್ಟಿದಂತಿದೆ. ವಯಸ್ಸು ಸಣ್ಣವನಾಗಿದ್ದರೂ ಇಂದಿಗೂ ಆ ದೃಶ್ಯ ನನಗೆ ನೆನಪಿದೆ. ಅದರಲ್ಲೂ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದರು ಎಂದು ನೆನೆದರೆ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಅವರ ಶಿಸ್ತು, ದೇಶಭಕ್ತಿ ಮತ್ತು ಸೈನಿಕ ಜೀವನದ ನೆನಪುಗಳನ್ನು ನಿಮ್ಮ ಕಾರ್ಯಕ್ರಮದ ಮೂಲಕ ಇಡೀ ನಾಡಿನ ಜನರಿಗೆ ತಲುಪಿಸಿದ್ದೀರಿ. ನಿಮ್ಮ ರೇಡಿಯೋ ವಾಹಿನಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು. ಜೈ ಹಿಂದ್.
2: ನನ್ನ ಅಪ್ಪ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಸರ್ವ್ ಮಾಡಿದ್ದು, ಅದ್ರ ಬಗ್ಗೆ ಹೇಳಕ್ಕೇನೆ ನನಗೆ ತುಂಬಾ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರ ಡಿಸಿಪ್ಲಿನ್ ಮತ್ತೆ ಧೈರ್ಯನ ನೋಡಿನೇ ಬೆಳೆದಿದ್ದು. ಅವಾಗ ನಾನು ನನ್ನ ತಮ್ಮ ತುಂಬಾ ಚಿಕ್ಕವರಾಗಿದ್ವಿ, ಸೊ ವಿ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ಸ್ಟೋರೀಸ್ ಅಬೌಟ್ ಹಿಸ್ ಸರ್ವಿಸ್. ನಮ್ಮ ತಂದೆಯವರು ಹೆಲಿಕಾಪ್ಟರ್ ಟೀಮ್ ಅಲ್ಲಿ ಇದ್ದಾಗ ಹಿ ಯೂಸ್ ಟು ಡಿಸ್ಪ್ಯಾಚ್ ಫುಡ್ ಫಾರ್ ಪೀಪಲ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಪೀಸ್ ಕೀಪಿಂಗ್ ಆರ್ ಫ್ಲಡ್ ರಿಲೀಫ್ ಇವನ್ ವಾರ್ ಟೈಮ್ಸ್. ದ ಫ್ಯಾಕ್ಟ್ ದಟ್ ಹಿ ಹ್ಯಾಸ್ ಸೇವ್ಡ್ ಸೋ ಮೆನಿ ಲೈಫ್, ಅದು ತುಂಬಾ ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ನಮ್ಮ ತಂದೆಯವ್ರಿಗೆ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು. ಸೊ ವೈಲ್ ಸರ್ವಿಂಗ್ ಇನ್ ಏರ್ಫೋರ್ಸ್ ಫಾರ್ ಹಿಸ್ ಹಾರ್ಡ್ ವರ್ಕ್ ಹಿ ವಾಸ್ ಅವಾರ್ಡೆಡ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ಯೆಸ್, ಹಿ ಈಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೌ. ನಮ್ಮ ತಂದೆಯವರು ಮಾಡಿರೋ ದೇಶ ಸೇವೆ ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿರುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್ ಅಂಡ್ ಯೆಸ್ ಅಪ್ಪ, ವಿ ಆರ್ ಪ್ರೌಡ್ ಆಫ್ ಯು.
0: ಸೂರ್ಯನಾರಾಯಣ ಪಿ ಆರ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳಿದ್ರು. ನಿಮ್ಮ ಮನೆಯವರು, ಮಗ, ಮಗಳು ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ನಿಮಗೆ ಈ ಸೇವೆಯನ್ನ ಗುರುತಿಸಿ ಮೆಡಲ್ಗಳನ್ನ ಕೊಡ್ತಾರೆ.
3: ಹೌದು, ಮೆಡಲ್ಗಳು ಅಂತಂದ್ರೆ ನಾವು ಎಲ್ಲೆಲ್ಲಿ ಸೇವೆ ಮಾಡಿದ್ನಲ್ಲ ಆತರ. ನಾನು ನಾಗಾಲ್ಯಾಂಡ್ ಅಲ್ಲಿ ಇದ್ದೆ, ಅದಕ್ಕೆ ನಾಗಾ ಹಿಲ್ಸ್ ಸರ್ವಿಸ್ ಅಂತ ಬರುತ್ತೆ. ಅಸ್ಸಾಂ ಬೆಂಗಾಲ್ ಸೈಡ್ ಅಲ್ಲಿ ಇದ್ರೆ ಅಸ್ಸಾಂ ಬೆಂಗಾಲ್ ಸರ್ವಿಸ್ ಮೆಡಲ್ ಅಂತ ಬರುತ್ತೆ. ಮತ್ತೆ
0: ಕಠಿಣ ಪ್ರದೇಶಗಳು,
3: ಹೌದು ಕಠಿಣ ಪ್ರದೇಶಗಳು. ಮತ್ತೆ ಫಾರಿನ್ ಸರ್ವಿಸ್ ಏನ್ ಜಾಫ್ನಾದಲ್ಲಿ ಅದೊಂದು ಮೆಡಲ್ ಬರುತ್ತೆ. ಮತ್ತೆ 9 ಇಯರ್ಸ್ ಲಾಂಗ್ ಸರ್ವಿಸ್ ಮೆರಿಟೋರಿಯಸ್ ಸರ್ವಿಸ್ ಅಂತ ಹೇಳಿ, ಮತ್ತೆ 15 ಇಯರ್ಸ್ ಮೆರಿಟೋರಿಯಸ್ ಮೆಡಲ್ಗಳು ಬರುತ್ತೆ. ನಾವು ಸ್ವಲ್ಪ ಜಾಸ್ತಿ ಜೋಪಾನ ಮಾಡಿ
0: ಹೀಗೆ ಒಂದು 20 ವರ್ಷದ ತುಂಬು ಜೀವನದ ಸರ್ವಿಸ್ ನಿಮ್ದು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ. ತುಂಬಾ ಸಂತೋಷ ಆಗುತ್ತೆ, ನಿಮ್ಗೆ ಸಾಕಷ್ಟು ಅವಕಾಶಗಳು ಒದಗಿ ಬಂತು, ಅವೆಲ್ಲವನ್ನೂ ನೀವು ಚೆನ್ನಾಗಿ ನಿಭಾಯಿಸಿದ್ರಿ. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಸೊಬಗಿರೋದೇ ಹೀಗೆ ನಿಮ್ ಹಾಗೆ ನಿಸ್ವಾರ್ಥತೆಯಿಂದ ದುಡಿಯುವಂತ ಏನು ಸೈನಿಕರು ಇರ್ತಾರಲ್ಲ, ಅವರಿಂದ ಸೈನಿಕರು ಅಂತ ಅಂದ್ರೆ ನಾನು ಹೇಳೋದು ಬಹಳ ಜನರಲ್ ಆಗಿ,
3: ಹೌದು
0: ಸೇನೆಯನ್ನ ಸೇರೋರು ಎಲ್ಲರೂ ಸೈನಿಕರು. ಹಾಗಾಗಿ ಅಂತ ಒಂದು ದೊಡ್ಡ ವ್ಯವಸ್ಥೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಾಯುಸೇನೆ ಅನ್ನೋದು ಎಲ್ಲರ ಕನಸು, ಆಕಾಶದಲ್ಲಿ ಹಾರಾಡೋದು ಎಲ್ಲರ ಕನಸು. ಹಾಗೆ ನೀವೇನು ಕನಸು ಕಂಡಿದ್ರಿ ಅದನ್ನ ಸಾಕಾರಗೊಳಿಸ್ಕೊಂಡ್ರಿ. ನೀವೇ ಹೇಳದ ಹಾಗೆ ಕಣ್ಣಿಂದ ನೋಡಿದ ಒಂದು ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನ ನಿಮ್ಗೆ ವಾಯುಸೇನೆ ಕಲ್ಪಿಸ್ತು, ಮತ್ತೆ ಅದನ್ನ ಸುವ್ಯವಸ್ಥೆಯಲ್ಲಿ ಇಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮ್ಮ ಹೆಗಲ ಮೇಲೆ ಹೊರಿಸ್ತು. ನಿಮ್ಮ ಈ ಎಲ್ಲ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್ ಸರ್.
3: ಜೈ ಹಿಂದ್ ಮೇಡಮ್.
4: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13 ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಡಲಾಗಿದೆ ಎಂದರು.
1: ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕಳಿಸಿದ್ದೇನೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಮತ್ತು ನಮ್ಮ ಬ್ಯೂರೋಕ್ರೆಸಿ ಏನಿದೆ ಅವರ ಹತ್ರೆಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿ, ಲೀಗಲ್ ಅವರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು.
0: ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ದವಾಗಿದ್ದು, ಬಂದ್ ಕರೆ ನೀಡುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ, ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಹಾಗೂ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಣೆಕಟ್ಟೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕರು ತಮಿಳುನಾಡು ವಿರುದ್ದ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆಯನ್ನು ಕಾರ್ಯಗತಕ್ಕೆ ತಂದು ನೀರಿನ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಪ್ರಾಧಿಕಾರ ಮತ್ತು ಸಮಿತಿ ಮುಂದೆ ಸಮರ್ಪಕವಾಗಿ ವಾದ ಮಂಡಿಸದೆ ತಮಿಳುನಾಡಿಗೆ ನೀರು ಬಿಡುವ ಸ್ಥಿತಿಯನ್ನು ತಂದೊಡ್ಡಿದೆ ಎಂದು ಆಕ್ರೋಶ ಹೊರಹಾಕಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿಂದು ಕನ್ನಡ ಪರ ಸಂಘಟನೆಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಘೋಷಿಸಿದ್ದಾರೆ. ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಕಾರ್ಮಿಕ ಸಂಘಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲ ನೀಡಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರ ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್,

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಗಸ್ಟ್ 2ರಂದು ಭಾನುವಾರ 3991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು ಬೆಳಿಗ್ಗೆ 10:00-11:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು 2:30 ಬದಲು 5:30 ನಿಗದಿಪಡಿಸಲಾಗಿದ್ದು 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ವಿಶ್ವಾಸಾರ್ಹವಾಗಿ ನಡೆಸಲು ರಾಜ್ಯ ಸರ್ಕಾರ ಎಲ್ಲಾ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಸ್ಟ್ರೇಲಿಯಾದ ಸುಸಜ್ಜಿತ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿರುವ 20 ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದರ ಬೆಂಗಳೂರು ಕ್ಯಾಂಪಸ್ ಹೆಬ್ಬಾಳದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸಲಿದೆ. ಆಸ್ಟ್ರೇಲಿಯಾದಲ್ಲಿ ಅನುಸರಿಸುವ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನವನ್ನು ಇಲ್ಲೂ ಅಳವಡಿಸಿಕೊಳ್ಳಲಿದೆ. ಬಿಸಿನೆಸ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತು ಡಿಸಿಷನ್ಸ್ ವಿಷಯಗಳಲ್ಲಿ ಪದವಿ ಹಾಗೂ 1 ವರ್ಷ ಅವಧಿಯ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ ಅನ್ನು ಆರಂಭಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಈ ಕುರಿತಂತೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ವಿಶೇಷವಾಗಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ಪೀಠಗಳನ್ನು ರಚಿಸಲಾಗಿದೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲಾ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳು ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಇಂದು ಸೇವಾನಿವೃತ್ತಿ ಹೊಂದಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಲಯದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲಾ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಡಾ ಶಂಕರನಾರಾಯಣ ಅವರು ಬೆಂಗಳೂರು ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲಿ 38 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇತ್ತೀಚೆಗೆ ನಡೆದ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಮೌಲಿಕವಾದ ಕಾರ್ಯಕ್ರಮ ನಿರ್ಮಾಣಕ್ಕೆ ಹೆಸರಾಗಿರುವ ಡಾ ಶಂಕರನಾರಾಯಣ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯ ಹೆಸರಲ್ಲಿ ಒಂದು ಮರ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರಗಳಲ್ಲಿ ಇಂದು ಇಡೀ ದಿನ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ನಾಳೆ ಶನಿವಾರ ರಜೆ ನೀಡಿ ಆಯಾ ತಾಲೂಕು ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ಧತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರು.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕೇಳ್ತಿದ್ದೀರಿ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಮುಂದೆ ಕೇಳಿ
1: ಕನ್ನಡ ರತ್ನ ಭಂಡಾರ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
3: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕಮಿಯ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ, ಇಂಥವುಗಳನ್ನೇ ರಾಘವಾಂಕ ಇಂಥವರುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 910th ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಯ ತುಂಬ ಬರೀ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳು ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯಿಂದ ಮೂಡಿತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆಗೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವ ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ್ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯಿತು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಆಯೋಜಿಸಲಾಗಿದ್ದ ಅಟಲ್ ನಾವೀನ್ಯತಾ ಮಿಷನ್ ಆವಿಷ್ಕಾರಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಅನುಭವ, ವೈಜ್ಞಾನಿಕ ಚಿಂತನೆ, ವೈಯಕ್ತಿಕ ಸೃಜನಶೀಲತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಗ್ಗೂಡಿಸುವ ತಳಮಟ್ಟದ ಆವಿಷ್ಕಾರಗಳು ಸಮಾಜದ ಅಗತ್ಯತೆಗಳಿಗೆ ಅತ್ಯಂತ ಸೂಕ್ತವಾಗಿದೆ ಎಂದು ಹೇಳಿದರು. ವಿವಿಧ ಉನ್ನತ ಮಟ್ಟದ ಮತ್ತು ಇತರ ಅಧಿಕೃತ ಭೇಟಿಗಳ ಸಮಯದಲ್ಲಿ ಪಾಕಿಸ್ತಾನದಿಂದ ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿಷಯದ ಬಗ್ಗೆ ಸರ್ಕಾರವು ಇತರೆ ದೇಶಗಳಿಗೆ ನಿರಂತರ ಜಾಗೃತಿ ಮೂಡಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ ಮತ್ತು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಮತ್ತು ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಉತ್ತಮ ಆದಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕಬಿನಿ ನಾಲೆಗಳಿಗೆ ನಾಳೆಯಿಂದ ನೀರು ಹರಿಸುವಂತೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಟಿ ನರಸೀಪುರದಲ್ಲಿ ನಡೆದ ರೈತರ ಸಭೆಯಲ್ಲಿ ಅವರು, ಕಬಿನಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಕೆರೆಕಟ್ಟೆಗಳು ಒಣಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ, ದನ ಕರುಗಳಿಗೆ ಕುಡಿಯುವ ನೀರು ಮತ್ತು ಮೇವಿಗೆ ತೊಂದರೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಕೂಡಲೇ ನೀರು ಹರಿಸುವಂತೆ ಆಗ್ರಹಿಸಿದ್ದಾರೆ. 5 ವರ್ಷದೊಳಗಿನ ಮಗುವಿಗೆ ಕಡ್ಡಾಯವಾಗಿ ಬಾಲ ಆಧಾರ್ ನೋಂದಣಿ ಮಾಡಿಸಬೇಕು ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಬಾಲ ಆಧಾರ್ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಅಗತ್ಯವಾಗಿದೆ. ಯಾವುದೇ ಮಗು ಆಧಾರ್ ನೋಂದಣಿಯಿಂದ ವಂಚಿತವಾಗದಂತೆ ಪ್ರತಿಯೊಬ್ಬ ಪೋಷಕರು ಜವಾಬ್ದಾರಿ ವಹಿಸಬೇಕು ಎಂದು ಅವರು ಹೇಳಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಉನ್ನತಿ ಹೂಡ ತಾನ್ವಿ ಶರ್ಮಾ ಜಯಗಳಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಗಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಹೌದು, ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರಾರಂಭಿಸೋಣ ಕಾರ್ಯಕ್ರಮ ಗಾನ ಭಜಾನ, ಒಂದು ಗಾನದೊಂದಿಗೆ. ಗಾನ ಭಜಾನ ಕಾರ್ಯಕ್ರಮದಲ್ಲಿ ಹೊತ್ತು ಜೊತೆಯಾಗಿರೋದು ಮಾನಸ. ನೀವು ಕೂಡ ಜೊತೆಯಾಗಿದ್ದೀರಾ, ನಮಗೆ ಸಂದೇಶವನ್ನ ಕಳಿಸಿ. ಸಂದೇಶವನ್ನು ಕಳಿಸಬೇಕಾದಿರುವಂತಹ ಸಂಖ್ಯೆ 9483091019.

ವಿಜಯ್ ಪ್ರಕಾಶ್ ಅವರ ಗಾಯನ, ಕವಿರಾಜ್ ಅವರ ಸಾಹಿತ್ಯ ಹಾಗೂ ಜಸ್ಸೆ ಗಿಫ್ಟ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶೈಲೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದು ಗಾನ ಭಜನ.

ಗೌರಮ್ಮ ಚಿತ್ರದ ಗೀತೆ ಮೂಡಿ ಬಂತು. ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಿ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು.

ಗಾನ ಭಜನ ಕಾರ್ಯಕ್ರಮದಲ್ಲಿ ನಾಗರ ಹಾವು ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ದನಿಯಾಗಿದ್ರು. ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗೆ ಇತ್ತು. ಗಾನ ಭಜನ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಸಮಯ ಇನ್ನೇನು 7:22 ಆಗ್ತಾ ಇದೆ. 7:22 ಸರಿಯಾಗಿ ನೀವು ಕೇಳ್ತೀರಿ ಕಗ್ಗದ ಸಿರಿ. ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಇದು ನಿಮ್ಮದೇ ಪ್ರೀತಿಯ ವಾಹಿನಿ ಆಕಾಶವಾಣಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಸ್ವಸ್ಥತೆಯ ಕದಲಿಸದ ಜಗದಾಸ್ತೆಯೊಂದು ಗುಣ, ಆಸ್ತೆಯನ್ನು ಕುಂದಿಸದ ತಾಟಸ್ಥ್ಯವೊಂದು. ಸ್ವಸ್ಥತೆಯ ಕದಲಿಸದ ಜಗದಾಸ್ತೆಯೊಂದು ಗುಣ, ಆಸ್ತಿಯನ್ನು ಕುಂದಿಸದ ತಾಟಸ್ಥ್ಯವೊಂದು. ನಷ್ಟಲಾಭಂಗಳಲ್ಲಿ ಲಘುಹಾಸ್ಯ ನಯವೊಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ. ನಷ್ಟಲಾಭಂಗಳಲ್ಲಿ ಲಘುಹಾಸ್ಯ ನಯವೊಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ.
1: ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ, ಸ್ವಸ್ಥ

ಆಸ್ಥೆ ಅನ್ನೋದು ಡಿ ವಿ ಜಿಯವರಿಗೆ ತುಂಬ ಪ್ರಿಯವಾದ ಒಂದು ಶಬ್ದ. ಆಸ್ಥೆಯ ಸ್ವಸ್ಥತೆಯನ್ನು ಕದಲಿಸದ ಜಗದಾಸ್ಥೆಯೊಂದು ಗುಣ. ಅಂದರೆ ಲೋಕದಲ್ಲಿ ಏನೋ ಒಂದು ಸ್ವಸ್ಥತೆ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಒಂದು ನೀತಿ ಇದೆ, ಅದನ್ನು ಹಾಳು ಮಾಡೋಕ್ಕೆ ಹೋಗಬಾರ್ದು.

ಲೋಕದಲ್ಲಿ ಆಸಕ್ತಿ ಹೊಂದಿರಬೇಕು. ಪರಿಸರವನ್ನು ನಾಶ ಮಾಡದೆ ನೀನು ಲೋಕವನ್ನು ಪ್ರೀತಿಸೋದನ್ನು ಕಲಿಯಬೇಕು. ಇದು ಆಸ್ಥೆಗೆ ಸಂಬಂಧಪಟ್ಟಿದ್ದು. ಹಾಗೆಯೇ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಸುಮ್ಮನೆ ಆಸಕ್ತಿ ಇದೆ ಅಂತೇಳಿ ನುಗ್ಗಿಬಿಡಬಾರ್ದು. ಎಲ್ಲಿಂದ ನುಗ್ಗಿ ವಿಚಾರಿಸಿ ಏನೇನು ಮಾಡಿ ಹಾಳು ಮಾಡಿಬಿಡ್ಬಾರ್ದು, ಪರಿಸರವನ್ನು ಹಾಳು ಮಾಡಬಾರ್ದು. ಅದರಿಂದ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಆಸ್ಥೆ ಅಕ್ಕರ ಪ್ರೀತಿ. ಎಷ್ಟೇ ಉದ್ವೇಗಕ್ಕೆ ಒಳಗಾದರೂ ಕೂಡ ಅದಕ್ಕೆ ನಾವು ಮನಸ್ಸನ್ನು ಹಿಡಿದಲ್ಲಿಟ್ಕೊಳ್ಬೇಕು. ಮುಂದಿನ ಸಾಲಂತೂ ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನಯ ಒಂದು. ಸ್ವಸ್ತಿಗೆ ಅವಶ್ಯಕ ಓಂ ಅಂಕುತಿಮ್ಮ. ನಿಮ್ಮ ಈ ಸ್ವಸ್ತಿಗೆ ಮಂಗಳ ಆಗಬೇಕು. ಲೋಕ ಮಂಗಳ ಕಾರಣಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಷ್ಟ ಲಾಭಗಳಲ್ಲಿ ನಿನಗೆ ನಷ್ಟವಾಗಲಿ ಲಾಭವೇ ಆಗಲಿ ಯಾವುದನ್ನೇ ಲಘುಹಾಸ್ಯ ನಯ ಒಂದು ಅಂದರೆ ಅದನ್ನು ಬಹಳ ತೇಲಿಕೆಯಾಗಿ ತೆಗೆದುಕೊಳ್ಳುವಂಥದ್ದು. ಅದನ್ನು ಮಂತ್ರರಂಗವನ್ನು ಅಷ್ಟು ಚುಚ್ತಾ ಇಲ್ಲ ಅನ್ನೋ ಹಾಗೆ ತೆಗೆದುಕೊಳ್ಳೋದಿದೆಯಲ್ಲ. ಎಷ್ಟು ಜನ ನೋವನ್ನು ಅನುಭವಿಸೋದಿಲ್ಲ, ಆದರೆ ತಮ್ಮಲ್ಲೇ ಅನುಭವಿಸ್ಕೊಳ್ತಾರೆ, ಲೋಕಕ್ಕೆ ಹೇಳೋದಿಲ್ಲ. ದುಃಖಿಗೆ ನರಂ ದುಃಖಿ ಅಂತ ಒಂದು ಮಾತಿದೆ. ಸಂಕಟಕ್ಕೆ ಒಳಗಾದವನು ನಿಜವಾಗಿ ಅದನ್ನು ಲೋಕಕ್ಕೆ ವಿಪರೀತ ಪ್ರಚಾರ ಕೊಡೋದಿಲ್ಲೇ, ಆ ಲಘು ಹಾಸ್ಯದಿಂದ ತೇಲಿಸೋದು. ಡಿ ವಿ ಜಿಯವರು ತುಂಬ ಹಾಸ್ಯಪ್ರಿಯರು. ಆ ಲಘುಹಾಸ್ಯ ನಯ ಒಂದು, ಅದು ಸ್ವಸ್ತಿಗೆ ಅವಶ್ಯಕವೋ. ಸೃಷ್ಟಿಯನ್ನೇ ಹಾಸ್ಯ ಮಾಡಬಲ್ಲಂಥ ಶಕ್ತಿ ಅವರಿಗಿದೆ. ಒಳ್ಳೆ ಮೂಗನ್ನು ಕೊಟ್ಟಿದ್ದಾನೆ ದೇವರು, ಆದರೆ ನೆಗಡಿ ಅದರೊಳಗಿಟ್ಟು ಅಕಟ ವಿಕಟವ ಮಾಡ್ತಾನೆ, ತಮಾಷೆ ಮಾಡ್ತಾರೆ. ಅದು ನಾವು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಆಸ್ಥೆ. ಆಸ್ಥೆ ಅಂದರೆ ಅಕ್ಕರೆ ಪ್ರೀತಿ, ಅದಕ್ಕಿಂತ ಹೆಚ್ಚಾಗಿ ಆಸಕ್ತಿ ನಮಗಿರಬೇಕು ಅಂತ ಹೇಳುತ್ತದೆ.

0: ಸದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ವೆಲ್ಲಿಯುಂ ಮಂಕುತಿಮ್ಮ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ವೆಲ್ಲಿಯುಂ ಮಂಕುತಿಮ್ಮ.
1: ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ,

ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಒಂದಿದೆ, ಅಂದರೆ ಸಮತೋಲ ಕೌಶಲ ಅಂತ ಹೇಳಿಬಿಟ್ಟು, ಯಾವುದನ್ನು ಹೆಚ್ಚು ಮಾಡದಲೇ, ಯಾವುದನ್ನು ತಗ್ಗಿನ ಸ್ಥಾಯಿಯಲ್ಲಿ ಹೇಳ್ದಲೇ ಸ್ವೀಕರಿಸುವಂಥದ್ದು. ನೋಡಿ ಅವ್ರು ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ, ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಮಂದಸ್ಮಿತ ಇರಬೇಕಂತೆ. ಬೇಂದ್ರೆ ಅದನ್ನು ಹೇಳೋದು, ಮುಖದ ಮುದ್ದಿಗಿಷ್ಟು ಮಂದಸ್ಮಿತ ಸಾಕು, ಸಾಕು ಗಾಳಿಯ ಸುಳಿ ನೊಂದವಾಗೆ ಅಂತಾರೆ. ಇಲ್ಲೂ ಅಷ್ಟೇ, ಆ ಸ್ಮಿತ ಹೇಗಿರಬೇಕಪ್ಪ ಅಂತ ಡಿ ವಿ ಜಿ ಹೇಳ್ತಾರೆ, ಅದು ಗಟ್ಟಿಯಾಗಿ ಅಟ್ಟಹಾಸದಿಂದ ನಗುವಂಥ ರೀತಿಯಲ್ಲಿರಬಾರ್ದು, ಕಿವಿಗೆ ಕೇಳಿಸದಿರಲಿ. ಅಯ್ಯ, ನಿನ್ನ ಮುಖ ಚೆಲುವಾಗಿದ್ದರೆ, ಸಂತೋಷವಾಗಿದ್ದರೆ, ಮಂದಸ್ಮಿತ ಇದ್ದರೆ ನಿನ್ನ ಮೆಲ್ಲಿಗೆ ಅಂತರಂಗದಲ್ಲೇ ನಗಬೇಕಷ್ಟೇ, ಅದು ಕಿವಿಗೆ ಕೇಳಿಸದಿರಲಿ, ಅಂದರೆ ಗಟ್ಟಿಯಾಗಬಾರ್ದು ಅಂತ ಹೇಳಿ. ಅದು ಹಾಗೆಯೇ ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ನೀ ಆಡೋ ಮಾತಿದೆಯಲ್ಲ, ಅದು ಇವತ್ತು ಒಳ್ಳೆ ಮಾತೇ ಆಡು, ನಾನು ಬೇಡ ಅನ್ನೋದಿಲ್ಲ,

0: ಅದು ನೀನು ಯಾರನ್ನು ಅವಮಾನ ಮಾಡಬೇಕು ಅಂತಲಾಗಲಿ, ಕೆಣಕಬೇಕು ಅಂತಲಾಗಲಿ, ವ್ಯಂಗ್ಯ ಮಾಡಬೇಕು ಅಂತಲಾಗಲಿ ಮಾತಾಡೋದಲ್ಲ, ಹಿತವಾಗಿ ಮಾತಾಡು ನಿಜ, ಆದರೆ ಋತವ ಬಿಡದಿರಲಿ, ಸತ್ಯವನ್ನು ಮಾತ್ರ ಕೈಬಿಡಬೇಡ. ಅವನಿಗೆಲ್ಲ ಹೇಳಿದರೆ ಖಂಡಿತವಾದಿ ಆಗು ಪರವಾಗಿಲ್ಲ, ಲೋಕ ವಿರೋಧ ಆದರೆ ಚಿಂತೆ ಇಲ್ಲ, ಆದರೆ ಹಿತವಿರಲಿ ವಚನದ. ಆಡೋ ಮಾತನ್ನು ಯಾಕಪ್ಪ ನೀನು ಗೌರವದಿಂದ ಆಡಬಾರ್ದು? ಒರಟು ಮಾತು ಯಾಕೆ ಆಡಬೇಕು? ಪುರುಷ ವಾಕ್ ಅಂತ ಒಂದು ಮಾತಿದೆ, ವ್ಯಾಸರು ಇದನ್ನು ತುಂಬ ಆಕ್ಷೇಪಣೆ ಮಾಡ್ತಾರೆ, ಮಾತಿನ ಕಾಠಿಣ್ಯ ಇದೆಯಲ್ಲ ಅದು ಇರಕೂಡ್ದು. ಮುಂದಿಂದು ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಮನಸ್ಸು ಬಹಳ ಬೇಗ ರಿಯಾಕ್ಟ್ ಮಾಡಿಬಿಡುತ್ತೆ ಯಾವುದಕ್ಕೂ ಕೂಡ, ಒಂದ್ಸಲ ಓವರ್ ರಿಯಾಕ್ಟ್ ಮಾಡಿಬಿಡುತ್ತೆ, ಹಾಗಾಗಬಾರ್ದು. ಮಿತವಿರಲಿ ಮನಸ್ಸಿನ ಉದ್ವೇಗ, ನಾನು ಉದ್ವೇಗ ಪಡಬೇಡ ಅಂತ ನಾವು ಹೇಳೋದಿಲ್ಲ, ಧಾವಂತ ಪಡಬೇಡ ಅಂತ ಹೇಳೋದಿಲ್ಲ, ಆದರೆ ಅದನ್ನು ತುಂಬ ಬಲಿಷ್ಠವಾಗಿ ಮಾಡೋಕೆ ಹೋಗಬೇಡ. ಭೋಗದಲ್ಲೂ ಅಷ್ಟೇ, ಕೊನೆಯಲ್ಲಿ ಅವ್ರು ಹೇಳೋದು ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂಥ ಒಂದು ವಾಕ್ಯ ಇದು, ಏನಂದರೆ ಅತಿಂ ಸರ್ವತ್ರ ವರ್ಜಯೇತ್. ನೋಡಿ, ನಾವು ಬದುಕಿನಲ್ಲಿ ತಿಳ್ಕೊಳ್ಬೇಕಾದ್ದು ಮುಖ್ಯವಾಗಿ ಇದನ್ನು, ಯಾವುದು ಕೂಡ ಹೆಚ್ಚಾಗಬಾರ್ದು ಅಂಥೇಳಿ. ಆ ಮಿತಿಯನ್ನು ತಿಳಿದವನು ನಿಜವಾಗಿ ಜೀವನದಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದರ ಸೂತ್ರ ಇಲ್ಲಿದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 7:35 ಆಗ್ತಾ ಇದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಲಿದ್ದೀರಿ. ಆನಂತರ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ಲೋ ಹೋಗದೆ ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಂಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಅವರು ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಸೇರಿದಂತೆ ಹಲವಾರು ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4 ಆಯಾಮಗಳ ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯವನ್ನು ಒಳಗೊಂಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಅಟಲ್ ನಾವೀನ್ಯತಾ ಮಿಷನ್ನ ತಳಮಟ್ಟದ ಆವಿಷ್ಕಾರಕರೊಂದಿಗೆ ಸಂವಾದ ನಡೆಸಿ ಅವರು ರೂಪಿಸಿರುವ ಆವಿಷ್ಕಾರಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ, ಸ್ಥಳೀಯ ಅನುಭವ, ವೈಜ್ಞಾನಿಕ ಚಿಂತನೆ, ವೈಯಕ್ತಿಕ ಸೃಜನಶೀಲತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಗ್ಗೂಡಿಸುವ ತಳಮಟ್ಟದ ಆವಿಷ್ಕಾರಗಳು ಸಮಾಜದ ಅಗತ್ಯತೆಗಳಿಗೆ ಅತ್ಯಂತ ಸೂಕ್ತವಾಗಿವೆ ಎಂದು ಹೇಳಿದರು. ಸವಾಲುಗಳ ನಡುವೆಯೂ ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿ ವ್ಯಕ್ತಿಗಳು, ಕುಟುಂಬಗಳು ಹಾಗೂ ಸಮುದಾಯಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಶ್ರಮಿಸುತ್ತಿರುವ ಆವಿಷ್ಕಾರಕರ ಪ್ರಯತ್ನವನ್ನು ರಾಷ್ಟಪತಿ ಶ್ಲಾಘಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ 12:00 ಲೋಕಸಭೆ ಸಭೆ ಸೇರಿದಾಗ ಸಭಾಧ್ಯಕ್ಷ ದಿಲೀಪ್ ಸೈಕಿಯಾ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡರು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪ್ರತಿಪಕ್ಷಗಳ ಗದ್ದಲದ ನಡುವೆ ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆಯಲ್ಲಿದೆ ಗದ್ದಲದ ನಡುವೆ ಮಸೂದೆಯನ್ನು ಸದನದಲ್ಲಿ ಅಂಗೀಕರಿಸಲಾಯಿತು. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಕ್ಷಗಳು ಚರ್ಚೆಯಲ್ಲಿ ಭಾಗವಹಿಸದಿದ್ದಕ್ಕಾಗಿ ಟೀಕಿಸಿದರು. ಇಂಧನ ಶೇಖರಣಾ ವ್ಯವಸ್ಥೆಯೊಂದಿಗೆ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳ ಅಭಿವೃದ್ದಿಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ದೊರೆತಿದೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗೆ ಒಟ್ಟು 5,070 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಈ ಯೋಜನೆಯಡಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳನ್ನು ಕನಿಷ್ಠ 2 ಗಂಟೆಗಳ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಇಂಧನ ಶೇಖರಣಾ ವ್ಯವಸ್ಥೆಗಳೊಂದಿಗೆ ಅಭಿವೃದ್ದಿಪಡಿಸಲಾಗುವುದು. ಒಟ್ಟಾರೆ ಇಂಧನ ಶೇಖರಣಾ ಸಾಮರ್ಥ್ಯವು ಗಂಟೆಗೆ 10,000 ಮೆಗಾವ್ಯಾಟ್ ಆಗಿರಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹಿಸಲಾದ ಪ್ರತಿಯೊಂದು ಧಾನ್ಯವನ್ನು ಮೊದಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ, ಕಲ್ಯಾಣ ಯೋಜನೆಗಳು ಹಾಗೂ ಕಡ್ಡಾಯ ಕಾಯ್ದಿಟ್ಟ ದಾಸ್ತಾನುಗಳಿಗೆ ಹಂಚಲಾಗುತ್ತದೆ. ದೇಶದ ಆಹಾರ ಭದ್ರತಾ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟ ಹೆಚ್ಚುವರಿ ದಾಸ್ತಾನನ್ನು ಮಾತ್ರ ಎಥೆನಾಲ್ ಉತ್ಪಾದನೆಗೆ ಅನುಮೋದಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ಜೀವನ್ ಯೋಜನೆ ಅಡಿಯಲ್ಲಿ ಕೃಷಿ ಅವಶೇಷಗಳಿಂದ ಎರಡನೇ ತಲೆಮಾರಿನ ಎಥೆನಾಲ್ ಉತ್ಪಾದನೆಯನ್ನು ದೇಶವು ವಿಸ್ತರಿಸುತ್ತಿದೆ. ಇದು ಆಹಾರ ಧಾನ್ಯಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಸರ್ಕಾರ, ಕೈಗಾರಿಕೆ, ಉದ್ಯೋಗದಾತರು, ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ನಡುವಿನ ಸೌಹಾರ್ದಯುತ ಕೈಗಾರಿಕಾ ಸಂಬಂಧ ಹಾಗೂ ಸಮನ್ವಯ ಅತ್ಯಗತ್ಯ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫಿಕ್ಕಿ, ಅಖಿಲ ಭಾರತ ಉದ್ಯೋಗದಾತರ ಸಂಘಟನೆ ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ನಾಲ್ಕನೇ ಜಾಗತಿಕ ಕೈಗಾರಿಕಾ ಸಂಬಂಧಗಳ ಶೃಂಗಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಗುಣಮಟ್ಟದ ಉದ್ಯೋಗ ಸೃಷ್ಟಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದೇ ಸರ್ಕಾರದ ಕಾರ್ಮಿಕ ಸುಧಾರಣೆಗಳ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಬೃಹತ್ ಠೇವಣಿಗಳು ಸೇರಿದಂತೆ ಎಲ್ಲಾ ವಿಧದ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ಮುಂಚಿತವಾಗಿಯೇ ತಮ್ಮ ಜಾಲತಾಣದಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕು. ಪ್ರಕಟಿಸಲಾದ ದರಗಳ ಪ್ರಕಾರವೇ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಪ್ರತಿ ವ್ಯವಹಾರ ದಿನ ಬೆಳಿಗ್ಗೆ 10 ಗಂಟೆಗೆ ಗರಿಷ್ಠ 10 ದಿನಗಳ ಮತ್ತೊಮ್ಮೆ ಕೇಳಿ, ಗರಿಷ್ಠ 10 ನಿಮಿಷಗಳ ಸಡಿಲಿಕೆ ಅವಧಿಯೊಂದಿಗೆ ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸುವುದು ಕಡ್ಡಾಯವಾಗಿರುತ್ತದೆ. ವಿವಿಧ ಉನ್ನತ ಮಟ್ಟದ ಸಭೆಗಳು ಮತ್ತು ಇತರ ಅಧಿಕೃತ ಭೇಟಿಗಳ ಸಮಯದಲ್ಲಿ ಪಾಕಿಸ್ತಾನದಿಂದ ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿಷಯದ ಕುರಿತು ಸರ್ಕಾರವು ಇತರೆ ದೇಶಗಳಿಗೆ ನಿರಂತರ ಜಾಗೃತಿ ಮೂಡಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್, ಸರ್ಕಾರವು 31 ದೇಶಗಳು ಮತ್ತು 6 ಬಹುಪಕ್ಷೀಯ ಗುಂಪುಗಳೊಂದಿಗೆ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಗುಂಪನ್ನು ಸ್ಥಾಪಿಸಿದೆ ಎಂದು ಹೇಳಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಉನ್ನತಿ ಹೂಡಾ ಮತ್ತು ತಾನ್ವಿ ಶರ್ಮಾ ಜಯ ಗಳಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಗಳಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ತನ್ನದೇ ದೇಶದ ದೇವಿಕಾ ಸಿಹಾಗ್ ವಿರುದ್ದ 2-0 ಸೆಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ದ ಥಾನ್ವಿ ಶರ್ಮಾ 2-1 ಸೆಟ್ ಅಂತರದಲ್ಲಿ ಜಯ ಗಳಿಸಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊತೊ ವಿರುದ್ದ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 110 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಲವ್ಪ್ರೀತ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಲವ್ಪ್ರೀತ್ ಸಿಂಗ್ ಅವರ ಈ ಸಾಧನೆ ಮತ್ತು ಅದ್ಭುತ ಪ್ರದರ್ಶನವು ದೇಶದ ಗರಿಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಇವರು ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಸಚಿವ ಅಮಿತ್ ಶಾ ಶುಭ ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆ 5 ನಿಮಿಷಕ್ಕೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನ ಟ್ಯೂನ್ ಮಾಡಿದಿರಿ. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಾನ ಭಜನದಲ್ಲಿ ಮತ್ತೊಂದು ಗಾನ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಹಂಗೆ ಬ್ಲಡ್ ಸ್ವಲ್ಪ ಕಮ್ಮಿಯಾದಂಗೆ.
1: ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಧ್ವನಿಯಾದಂತಹ ಭರಾಟೆ ಚಿತ್ರದ ಗೀತೆ ಮೂಡಿ ಬಂತು. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಸನ್ಯ ಅವರು ಸಂಗೀತವನ್ನ ಸಂಯೋಜಿಸಿದ್ರು. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಗಾನವನ್ನ ಕೇಳ್ತಾ ಬಜಾಯಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಸಾಕಷ್ಟು ಸಂದೇಶಗಳು ಜೊತೆ ಆಗ್ತಾ ಇದಾವೆ. ನೀವು ಕೂಡ ಸಂದೇಶದ ಮೂಲಕ ಜೊತೆಯಾಗಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಇದೆ 9483091019. 9483091029.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಂಜೆಯಿಂದ ನಮ್ಮ ಕೇಳುಗರು ಸಾಕಷ್ಟು ಸಂದೇಶವನ್ನ ಕಳಿಸುವ ಮೂಲಕ ಕಾರ್ಯಕ್ರಮದ ಜೊತೆ ಆಗ್ತಾ ಇದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಅಣ್ಣಪ್ಪ ಪೂಜಾರಿ ಮಹಲಿಂಗಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಕವಿತಾ ವಯಸ್ ಕಾಲೋನಿ ಧಾರವಾಡದಿಂದ, ಪುಷ್ಪ ಶಾನ್ಭೋಗರ್ ಗದಗದಿಂದ, ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ, ಹಾಗೆ ಚೈತ್ರ ಸದಾನಂದ ಅವರು ಹೆಚ್ ಎಸ್ ಆರ್ ಲೇಔಟ್ ಬೆಂಗಳೂರಿನಿಂದ, ಇನ್ನು ಬೋಪ ವೆಂಕಟೇಶ ಅವರು ಬೋಧನ ಹೊಸಹಳ್ಳಿಯಿಂದ, ಶ್ರೀ ಓವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಹಲಸೂರು ರಾಜೇಶ್ ಅವರು ಚನ್ನಪ್ಪ ಜೆಪಿನಗರದಿಂದ, ಹಾಗೆ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ರು. ಇನ್ನು ರತ್ನ ನಾಗಪ್ಪ ಅವರು ಕೂಡ ಸಂದೇಶದ ಮೂಲಕ ನಮ್ಮ ಜೊತೆಯಾಗಿದ್ದರು. ಅನಂತಕುಮಾರ್ ಅರಸು ಕಡಬಗುಬ್ಬಿ ತಾಲೂಕಿನ ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿ ಹಾಡುಗಳನ್ನು ಮೆಚ್ಚಿದ್ದಾರೆ. ಹಾಗೆ ಹೆಬ್ಬಾಳದ ರಮೇಶ್ ಅವರು ಅರುಣಾ ಮೈತ್ರಿ ಜೆಸಿನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರು, ಕೌಸಲ್ಯ ಅವರು ಬನಶಂಕರಿಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತರ ಅವರು, ಇನ್ನು ಕಲಬುರಗಿ ಜಿಲ್ಲೆ ಕರಗಂಚಿಯಿಂದ ಧರ್ಮಣ್ಣದನ್ನಿ ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ಹಾಗೆ ಎಸ್ ರಾಜು ಚಿಕ್ಕ ಅಂಕನ ಹಳ್ಳಿಯಿಂದ ಎಲ್ಲರೂ ಕೂಡ ಕಾರ್ಯಕ್ರಮದ ಜೊತೆಯಾಗಿದ್ದೀರಿ. ತಮ್ಮೆಲ್ಲರಿಗೂ ವಂದನೆಗಳು. ಎಲ್ಲ ಕೇಳುಗ ಬಂಧುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಗಾನ ಭಜನ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.

ಈ ಒಂದು ಗೀತೆಯೊಂದಿಗೆ ಇಂದಿನ ಗಾನ ಭಜನಾ ಕಾರ್ಯಕ್ರಮ ಇಲ್ಲಿಗೆ ಮುಗಿದಿದೆ. ಇಷ್ಟೊತ್ತು ನಿಮ್ಮ ಜೊತೆಗೆ ಗಾನ ಭಜನದಲ್ಲಿ ಜೊತೆಯಾದದ್ದು ಮಾನಸ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಮಂಡ್ಯ ಜಿಲ್ಲೆಯ

ರಾಜಸಾಗರ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಣೆಕಟ್ಟೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೆ 20,40,032 ಎನ್ಯೂಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು, ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇಂಧನ ಶೇಖರಣಾ ವ್ಯವಸ್ಥೆಗಳೊಂದಿಗೆ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳ ಅಭಿವೃದ್ದಿಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ದೊರೆತಿದೆ. ಈ ಯೋಜನೆಗೆ ಒಟ್ಟು 5,070 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಇಂದು ಸೇವಾನಿವೃತ್ತಿ ಹೊಂದಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಲಯದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲಾ ವಿಭಾಗಗಳ ಸಿಬ್ಬಂದಿಗಳು ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿಂದು ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊತೋ ವಿರುದ್ಧ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಎಂಟು ಗಂಟೆಯ ಸಮಯ ಯುವಕರಿಗಾಗಿ ಮೀಸಲಾದ ಹೊತ್ತು. ಈ ಹೊತ್ತಿನ ಕಾರ್ಯಕ್ರಮ ಯುವಧ್ವನಿ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತಾಡೋಣ ಓದು ಮತ್ತು ಯೌವನದ ಕುರಿತಾಗಿ. ಯುವ ಮನಸ್ಸು ಚೈತನ್ಯದ ಚಿಲುಮೆ. ಹರೆಯ ಅಂದರೆ ಕನಸುಗಳನ್ನು ಕಾಣುವಂಥ ಸಮಯ. ಬಿಸಿಲು, ಕುದುರೆಯ ಬೆನ್ನೇರಿದ ಸವಾರಿ, ಎಲ್ಲವನ್ನೂ ಸಾಧಿಸಬೇಕು ಅನ್ನೋಂಥ ಆಸೆ, ಎಲ್ಲದರ ಬಗ್ಗೆ ಕುತೂಹಲ. ಆಗ ಜೀವನವೆಲ್ಲ ಸುಂದರ. ಆಗಷ್ಟೇ ಅರಳಿದ ಹೂವಿನಲ್ಲಿ ಹೊಳಪು, ಸುವಾಸನೆ, ತಾಜಾತನ ಎದ್ದು ಕಂಡಂತೆ.

ಯೌವನ ಹದಿಹರೆಯ ಅಂದರೆ ಬಾಲ್ಯದಿಂದ ಪ್ರೌಢಾವಸ್ಥೆಗೆ ತಲುಪುವ ಮುಂಚೆಗಿನ ಒಂದು ಹಂತ, ಬಾಲ್ಯದಿಂದ ವಯಸ್ಕತನಕ್ಕೆ ಬದಲಾವಣೆಯ ಸಮಯ. ಈ ಹಂತದಲ್ಲಿ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಾಗ್ತವೆ. ಈ ಬದಲಾವಣೆಯ ಹಂತದಲ್ಲಿ ಹದಿಹರೆಯದವರು ಅಂದರೆ ನಮ್ಮ ಯುವಕ ಯುವತಿಯರು ತುಂಬ ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೆ. ಹಲವಾರು ಸಲ ತಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಬಿಡ್ತಾರೆ. ನಾಚಿಕೆ ಶುರುವಾಗುತ್ತೆ, ಬಹಳ ಬೇಗ ಸಿಟ್ಟು ಕೂಡ ಬಂದ್ಬಿಡುತ್ತೆ.

ಇಂದಿನ ಯುವಧ್ವನಿಯಲ್ಲಿ ಯೌವನ ಮತ್ತು ಶಿಕ್ಷಣ, ಓದು ಮತ್ತು ಯೌವನ ಈ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಯುವಕರಲ್ಲಿ ಈ ಯೌವನದ ಸಮಯದಲ್ಲಿ ಹೆಚ್ಚು ಸ್ನೇಹಿತರಾಗುವಂಥದ್ದನ್ನು ನಾವು ಕಾಣ್ಬೋದು. ಅಂದರೆ ಯುವಕ ಯುವತಿಯರಿಗೆ ಬಹಳ ಸ್ನೇಹಿತರು ಸಿಗ್ತಾರೆ ಯೌವನದಲ್ಲಿ. ಅವರ ಸಾಮಾಜಿಕ ವಲಯ ಕೂಡ ಬೆಳೆಯುತ್ತೆ. ತಮ್ಮನ್ನು ತಾವು ರೂಪಿಸಿಕೊಳ್ಳೋದ್ರಲ್ಲಿ ಮತ್ತು ತಮ್ಮದೊಂದು ಐಡೆಂಟಿಟಿ ಕಂಡುಕೊಳ್ಳುವಂಥ ಈ ಹಂತದಲ್ಲಿ ತಮ್ಮ ಸ್ನೇಹಿತರಿಂದ ಅವರು ಬಹಳಾ ಪ್ರಭಾವಿತರಾಗ್ತಾರೆ. ನಿಜಕ್ಕೂ ಇದು ಒಂಥರ ಆರೋಗ್ಯಕಾರಿ ಬೆಳವಣಿಗೆನೇ ಅಂತ ಹೇಳ್ಬೋದು. ಯಾಕಂದರೆ ಅನೇಕ ಬಾರಿ ಯುವಕ ಯುವತಿಯರು ಒತ್ತಡಕ್ಕೆ ಒಳಗಾಗೋದಿರುತ್ತೆ. ಈ ಸಮಯದಲ್ಲಿ ಅವರಿಗೆ ಮಾನಸಿಕವಾಗಿ ಬೆಂಬಲ ನೀಡುವವರು, ಅವರನ್ನು ಅರ್ಥ ಮಾಡಿಕೊಳ್ಳುವಂಥವರು ಬೇಕೇ ಬೇಕು. ಆ ರೀತಿ ಮಾನಸಿಕವಾಗಿ ಬೆಂಬಲ ನೀಡುವ, ಅರ್ಥ ಮಾಡಿಕೊಳ್ಳುವ ಮನಸ್ಸು ಅವರದೇ ವಯಸ್ಸಿನವರಾಗಿದ್ದರೆ ಅವರಿಗೆ ಇನ್ನೂ ಹೆಚ್ಚು ಖುಷಿಯನ್ನು ಕೊಡುತ್ತೆ. ಹೀಗಾಗಿ ಈ ಹಂತದಲ್ಲಿ ಅವರಿಗೆ ಸ್ನೇಹಿತರಿರೋದು ಕೂಡ ತುಂಬಾ ಮುಖ್ಯವೇ.

ಹದಿಹರೆಯದ ವಯಸ್ಸಲ್ಲಿ ಮಕ್ಕಳಿಗೆ ತುಂಬಾನೇ ಗೊಂದಲ ಇರುತ್ತೆ. ಒಂದು ಪೋಷಕರಿಂದ ಓದು ಓದು ಅನ್ನುವಂತಹ ಒತ್ತಡ, ಮತ್ತೊಂದು ತನ್ನ ಇಷ್ಟದ ಏನಾದರೂ ಒಂದು ಕಲೆ ಅಥವಾ ಕ್ರೀಡೆಯಲ್ಲಿ ತೊಡಸ್ಕೊಳ್ಬೇಕು ಅನ್ನುವಂಥ ಆಸೆ. ಇದರಲ್ಲಿ ಅವರು ಎರಡು ಒಂದು ಕ್ಷೇತ್ರಗಳಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಳ್ಳಲಾಗಿದೆ ಇರುವಂತಹ ಒತ್ತಡ, ಜೊತೆಗೆ ಗೊಂದಲ ಕೂಡ, ಇದು ಸರಿಯೋ ತಪ್ಪೋ ನಾನು ಮಾಡ್ತಾ ಇರೋದು ಅನ್ನುವಂತಹ ಎಲ್ಲ ಗೊಂದಲಗಳ ಜೊತೆಗೆ ಅವರು ಬದುಕ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ವಯಸ್ಸಿನ ಪ್ರಭಾವದಿಂದಾಗಿ ಬಾಯ್ಫ್ರೆಂಡ್ ಗರ್ಲ್ಫ್ರೆಂಡ್ ಅನ್ನುವಂಥ ಸಹಜವಾದ ಆಕರ್ಷಣೆ ಕೂಡ ಇದೇ ವಯಸ್ಸಲ್ಲಿ ಶುರು ಆಗ್ಬಿಟ್ಟಿರುತ್ತೆ.

ಈಚೆಗೆ ನನ್ನ ಮಗ ಯಾಕೋ ನನ್ನ ಮಾತೇ ಕೇಳ್ತಿಲ್ಲ, ಯಾವಾಗಲೂ ರೂಮ್ ಬಾಗಿಲು ಮುಚ್ಕೊಂಡಿರ್ತಾನೆ, ರೂಮ್ ಒಳಗೆ ಕಾಲಿಟ್ಟರೆ ರೇಗ್ತಾನೆ, ಕೇಳದೆ ಒಳಗೆ ಬರಬೇಡ ಅಂತಾನೆ, ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೋತಾನೆ, ಕೈಲಿರೋ ವಸ್ತುಗಳನ್ನು ಬಿಸಾಕ್ತಾನೆ, ನೆಲವನ್ನೇ ಜಾಡಿಸಿ ಒದಿತಾನೆ. ಅವನಿಗೆ ಸ್ನೇಹಿತರು ಹೆಚ್ಚಾಗಿದ್ದಾರೆ, ಕೆಟ್ಟವರ ಸಹವಾಸ ಮಾಡಬೇಡ ಅಂದರೆ ಸಾಕು ಉರಿದು ಬೀಳ್ತಾನೆ, ಯಾವಾಗಲೂ ಮೊಬೈಲ್ ಟಿ ವಿ ಲೋಕ್ತಲೆ ಮುಳುಗಿರ್ತಾನೆ. ಹೀಗೆ ಪೋಷಕರು ಸಾಕಷ್ಟು ದೂರುಗಳನ್ನು ಮಕ್ಕಳ ಬಗ್ಗೆ ಹೇಳ್ತಾ ಇರ್ತಾರೆ. ಆದರೆ ಪೋಷಕರು ಇದೇ ವಯಸ್ಸನ್ನು ತಾವು ಕೂಡ ಹಾದು ಬಂದಿದ್ದೀವಿ ಅನ್ನೋದನ್ನು ಮರೆತೇ ಹೋಗ್ತಾರೆ. ಹೌದು, ಬಾಲ್ಯಾವಸ್ಥೆಯ ಪೊರೆಯನ್ನು ಕಳಚಿ ವಯಸ್ಕಾವಸ್ಥೆಯ ಕಿರೀಟ ತೊಡುವ ಅಂತಹ ಮಧ್ಯದ ಈ ಹದಿಹರಿಹ ಪ್ರತಿಯೊಬ್ಬರ ಜೀವನದಲ್ಲೂ ಮರೆಯಲಾಗದೇ ಇರೋಂಥ ನೆನಪು. ಇದನ್ನು ಇಂಗ್ಲೀಷಲ್ಲಿ ಅಡೋಲೆಸೆನ್ಸ್ ಅಂತ ಕರೀಲಾಗತ್ತೆ. ಈ ಅವಸ್ಥೆಯನ್ನು ಪರಿಪಕ್ವತೆ ಎಡೆಗೆ ಅನ್ನುವಂಥ ಅರ್ಥದಲ್ಲಿ ಈ ಇಂಗ್ಲೀಷ್ ಪದ ಹೇಳುತ್ತೆ. ಅಡೋಲೆಸೆನ್ಸ್ ಅಂದರೆ ಪರಿಪಕ್ವತೆಯ ಕಡೆಗೆ ನಡೆಯೋ ಅಂತಹ ಒಂದು ದಾರಿ. ಕವಿ ನುಡಿಯಂತೆ ಇದು ಸಸಿ ಚಿಗುರಿ ಮರವಾಗುವಂಥ ವಸಂತ ಕಾಲ. ಇದಕ್ಕೆ ಕೌಮಾರ್ಯಾವಸ್ಥೆ, ಕಿಶೋರಾವಸ್ಥೆ, ತಾರುಣ್ಯಾವಸ್ಥೆ, ಹಾಗೆ ಜನಪದರ ಅನುಭವದಂತೆ ಮಂಗ್ಯಾನ್ವಯಸ್ಸು ಅಂತ ಕೂಡ ಹೇಳ್ತಾರೆ.

ಭಾವನೆಗಳ ನಿರ್ವಹಣೆ ಹಾಗೆ ಪ್ರತಿರೋಧಗಳ ಸ್ವನಿಯಂತ್ರಣ ಮತ್ತು ನಿರ್ಧಾರ ಕೈಗೊಳ್ಳುವಂತಹ ಕಾರ್ಯಗಳಿಗೆ ನೆರವಾಗೋದಕ್ಕೆ ಒಂದು ಮೆದುಳಿನ ಭಾಗ ಇರುತ್ತೆ. ಅದು ಹದಿಹರೆಯದವರಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಹೀಗಾಗಿನೇ ಹದಿಹರೆಯದವರು ವಿಭಿನ್ನವಾಗಿ ವರ್ತಿಸ್ತಾರೆ. ಇದೇ ಕಾರಣಕ್ಕೆ ಪೋಷಕರು ಮತ್ತು ಶಿಕ್ಷಕರು ಅವರ ಜೊತೆಗೆ ಒಂದು ರೀತಿ ಕೆಟ್ಟದಾಗಿ ನಡ್ಕೊಂಡಾಗ ಇಂತಹ ಸನ್ನಿವೇಶಗಳಲ್ಲಿ ಏನಾಗುತ್ತೆ, ಅವರಿಬ್ಬರ ನಡುವೆ ಕಂದಕ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಯುವಕರು ಪೋಷಕರು ಮತ್ತು ಅಥವಾ ಶಿಕ್ಷಕರ ನಡುವೆ. ಹೀಗಾಗಿ ಏನಾಗುತ್ತೆ, ಈ ಹದಿಹರೆಯದ ಮಕ್ಕಳು ಅವರ ಮಾತನ್ನು ಕೇಳದೆ ಅವರಿಗೆ ವಿರುದ್ಧವಾಗಿ ವರ್ತಿಸುವಂಥದ್ದು ತುಂಬಾ ಜಾಸ್ತಿ ಆಗುತ್ತೆ. ಏನಪ್ಪ ಮಾಡಬೇಕು ಹಾಗಿದ್ರೆ ಅಂದರೆ ಕಟು ಮಾತು ವರ್ತನೆಯಿಂದ ಪ್ರತಿಕ್ರಿಯಿಸದೆ ತಾಳ್ಮೆ ವಹಿಸೋದನ್ನು ಹಿರಿಯರು ಕಲಿಬೇಕಾಗತ್ತೆ. ಶಾಂತ ಪರಿಸ್ಥಿತಿಯಲ್ಲಿ ಸಂವಹನವನ್ನು ನಡೆಸಿದಾಗ ಸ್ವಲ್ಪ ಏನೋ ಯುವಕರ ಮನಸ್ಸು ಪರಿವರ್ತನೆ ಆಗುತ್ತೆ. ಹೀಗಾಗಿ ಅವರು ಆತ್ಮೀಯತೆಯಿಂದ ಸಮಾಲೋಚನೆಯನ್ನು ನಡೆಸಿದಾಗ, ಆತ್ಮೀಯತೆಯಿಂದ ಮಾರ್ಗದರ್ಶನವನ್ನು ನೀಡಿದಾಗ ಅವರ ಒಂದು ಭವಿಷ್ಯದ ಕುರಿತಾದ ಯೋಚನೆಗೆ ಅವರನ್ನು ಕರೆದೊಯ್ದಾಗ ಅವರು ಸ್ವಲ್ಪ ಸಮಾಧಾನದಿಂದ ಯೋಚಿಸೋಕ್ಕೆ ಶುರು ಮಾಡ್ತಾರೆ. ಆಗ ಅವರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದಾಗಿದೆ.

ದೊಡ್ಡವರಲ್ಲಿ ಯುವಕರ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಇವರೆಲ್ಲ ಹಿಂಗೇನೆ, ನಮ್ಮ ಕಾಲದಲ್ಲಿ ನಾವು ಹಾಗಿದ್ವಿ ಹೀಗಿದ್ವಿ ಅಂತೆಲ್ಲ ಹೇಳ್ತಾ ಇರೋವಂಥದ್ದು. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯುವಕ ಯುವತಿಯರು ನಮಗಿಂತ ತುಂಬಾ ಬುದ್ಧಿವಂತರಾಗಿರ್ತಾರೆ. ಆದರೆ ಪ್ರಚಲಿತ ಶಿಕ್ಷಣ ಪದ್ಧತಿ ವಿದ್ಯಾರ್ಥಿಗಳನ್ನು ಕುಗ್ಗಿಸ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಆನಂದವನ್ನು ನೀಡೋದಕ್ಕಿಂತ ಪರೀಕ್ಷೆ ಅನ್ನುವಂತಹ ಭಯನೇ ಹೆಚ್ಚಾಗಿದೆ. ಹೀಗಾಗಿ ಅವರಲ್ಲಿ ಈ ಶಿಕ್ಷಣ ಪದ್ಧತಿಯಿಂದ ಒಂದಷ್ಟು ಜ್ಞಾನಾರ್ಜನೆ ಮತ್ತು ಒಳ್ಳೆಯ ಸಂಸ್ಕಾರ ಈ ಥರದನ್ನು ಮೂಡಿಸೋದ್ರ ಬದಲಾಗಿ ಪರೀಕ್ಷೆಗೆ ಸಿದ್ಧಪಡಿಸೋದಕ್ಕೇನೆ ಯಾವಾಗಲೂ ತಯಾರಿನ ನಡೆಸ್ತಾ ಇರೋವಂಥದ್ದು ಕೂಡ ಯುವಕ ಯುವತಿಯರಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸೋದಕ್ಕೆ ಕಾರಣ ಆಗಿದೆ. ಹಾಗೆ ಒಂದು ಅವರಿಗೆ ಶಿಕ್ಷಣದಲ್ಲಿ ಆಸಕ್ತಿಗಿಂತ ಹೆಚ್ಚಾಗಿ ಭಯವನ್ನು ಮೂಡಿಸ್ತಾ ಇರೋವಂಥದ್ರಲ್ಲಿ ಬಹುದೊಡ್ಡ ಪಾತ್ರ ಹಿರಿಯರದಾಗಿದೆ.

ನಮ್ಮ ಮೆದುಳು ಅಪಾಯ ಮತ್ತು ಟೀಕೆಯನ್ನು ಹೆಚ್ಚು ನೆನ್ಪಿಟ್ಕೊಳ್ಳೋ ಹಾಗೆ ರೂಪುಗೊಂಡಿದೆಯಂತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಯುವಕರನ್ನು ಯುವತಿಯರನ್ನು ಟೀಕಿಸೋದನ್ನೇ ನಾವು ಹೆಚ್ಚಾಗಿ ಕಾಣ್ತೇವೆ. ನೀನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇದು ತಪ್ಪಾಗಿದೆ, ನೀನು ಸಾಕಷ್ಟು ಒಳ್ಳೆಯವನಲ್ಲ, ಒಳ್ಳೆಯವಳಲ್ಲ, ಹೀಗೆಲ್ಲ ಹೇಳಿದ್ರೆ ಹೌದು ಅದೇ ನಿಜ ಅನ್ನೋ ರೀತಿಯಲ್ಲಿ ಅದು ಮನಸ್ಸಿನಲ್ಲಿ ದೀರ್ಘಕಾಲ ಉಳಿದ್ಬಿಡುತ್ತಂತೆ. ಅದೇ ಬಹಳ ಚೆನ್ನಾಗಿದೆ, ನಿನ್ನ ಕೆಲಸ ನನಗೆ ಇಷ್ಟ ಆಯಿತು, ನೀನು ಅದ್ಭುತ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೀಯ, ಹೀಗೆ ಒಂದು ಸಣ್ಣ ಪ್ರಮಾಣದ ಹೊಗಳಿಕೆಯ ಮೂಲಕ ಅವರ ಕೆಲಸವನ್ನು ನಾವು ಮೆಚ್ಚಿಕೊಂಡಾಗ ಯುವಕ ಯುವತಿಯರ ಮನಸ್ಸಿನಲ್ಲಿ ಅದು ತುಂಬಾ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಆಗ ಅವರಲ್ಲಿ ಆ ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ಬೋದಾಗತ್ತೆ. ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಾವು ಅವರಿಂದ ಬಯಸೋದಾದರೆ ನಮ್ಮ ಪ್ರತಿಕ್ರಿಯೆ ಕೂಡ ಸಕಾರಾತ್ಮಕವಾಗೇ ಇರಬೇಕು, ಅವರ ಮುಖದಲ್ಲಿ ನಗುವನ್ನು ಅರಳಿಸೋ ಹಾಗೆ ಇರಬೇಕು.

ಯವನ ಮತ್ತು ಶಿಕ್ಷಣದ ಕುರಿತಾಗಿ ಮಾತಾಡ್ತಾ ಯುವಧ್ವನಿ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದೇ ಬಿಟ್ಟಿದ್ದೀವಿ. ನಾವು ಹಿರಿಯರು ಯುವಕರಿಗೆ ಯುವತಿಯರಿಗೆ ಶಿಕ್ಷಣದ ಎರಡು ದಾರಿಗಳನ್ನು ತೋರಿಸ್ಬೇಕು. ಒಂದು, ಕಲಿಯೋದನ್ನು ಕೇವಲ ಕರ್ತವ್ಯ ಅಂತ ಭಾವಿಸೋದು. ಅದು ಯುವಕ ಯುವತಿಯರಿಗೆ ಅನಿಸುತ್ತೆ, ಇದು ಮಾಡಲೇಬೇಕು, ಇದು ನನ್ನ ಕರ್ತವ್ಯ, ಇಷ್ಟನೇ ಇಲ್ಲ ಆದರೂ ಮಾಡಲೇಬೇಕು ಅನ್ನೋಂಥ ಮನಸ್ಥಿತಿಯನ್ನು ಇದು ರೂಪಿಸುತ್ತೆ. ಆದರೆ ಮತ್ತೊಂದು ದಾರಿ ಏನಂತಂದರೆ, ಶಿಕ್ಷಣ ಅನ್ನುವಂಥದ್ದು ಒಂದು ಅವಕಾಶ ಅಂತ ಸ್ವೀಕರಿಸಬೇಕು. ಪುಸ್ತಕಗಳ ಜೊತೆಗೆ ನಾವು ಜೀವನವನ್ನು ಓದ್ತಾ ಇದ್ದೀವಿ ಅನ್ನುವಂಥ ಭಾವನೆಯನ್ನು ಅವರೊಳಗೆ ತಂದುಕೋಬೇಕು. ಆಯ್ಕೆ ಅವರದೇ ಆಗಿರುತ್ತೆ, ಆದರೆ ಆ ಎರಡು ಆಯ್ಕೆಗಳನ್ನು ಸ್ಪಷ್ಟವಾಗಿ ತೋರಿಸುವಂತಹ ಕೆಲಸ ಹಿರಿಯರಿಂದ ಸಮಾಜದಿಂದ ಆಗಬೇಕಾಗತ್ತೆ. ಯಾಕಂದರೆ ನಿಜವಾದ ಶಿಕ್ಷಣ ಅನ್ನೋದು ಅಂಕಗಳನ್ನು ಮಾತ್ರ ಅಲ್ಲ, ವ್ಯಕ್ತಿತ್ವವನ್ನು ರೂಪಿಸ್ತಾ ಇರುತ್ತೆ. ಆ ಮೂಲಕ ಯುವಕ ಯುವತಿಯರಲ್ಲಿ ಆತ್ಮವಿಶ್ವಾಸ, ಸೃಜನಶೀಲತೆ, ನೀತಿ, ಮೌಲ್ಯಗಳು, ಒಳ್ಳೆಯ ಸಂಬಂಧಗಳನ್ನು ಹೇಗೆ ಉಳಿಸ್ಕೋಬೇಕು ಅನ್ನುವಂಥ ಒಂದು ಬದುಕಿನ ಮೌಲ್ಯ, ಆ ಮೂಲಕ ಜೀವನದ ಸಾರ್ಥಕತೆ, ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳುವಂಥ ಹಾದಿಯನ್ನು ಕಂಡುಕೊಳ್ಳೋದು, ಎಲ್ಲದಕ್ಕೂ ಕಾರಣ ಆಗುವಂಥದ್ದು ಶಿಕ್ಷಣ. ಹೀಗಾಗಿ ಯುವಕ ಯುವತಿಯರಿಗೆ ವ್ಯಕ್ತಿತ್ವ ನಿರ್ಮಾಣವೇ ಶಿಕ್ಷಣದ ಗುರಿ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ. ಇದು ಪೋಷಕರು ಹಾಗೆ ಬೋಧಕರ ಕರ್ತವ್ಯವೂ ಆಗಿದೆ.

ಓದು ಒಂದು ಜೀವನಾವಶ್ಯಕ ಕೌಶಲ. ಯೌವನ ಆ ಕೌಶಲಕ್ಕೆ ನೆರವಾಗುವ ನದಿಯಾಗಲಿ, ಸಾಧನೆಯ ಹಾದಿ ಯುವಕ ಯುವತಿಯರ ಕೈ ಹಿಡಿಯಲಿ. ಇದಾಗಿತ್ತು ಇಂದಿನ ಯುವಧ್ವನಿ. ಜೊತೆಯಾದ ಧ್ವನಿ ಮಾನಸ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನ ಟ್ಯೂನ್ ಮಾಡಿದ್ದೀರಿ. ಸಮಯ ಆಗಿದೆ 9:15 ಸೆಕೆಂಡ್ಗಳು. ಈ ಹೊತ್ತಲ್ಲಿ ಕೇಳೋಣ ಹಿಂದಿ ಮೆಲೋಡಿಸ್. ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಕಲ್ ಹೋ ನಾ ಹೋ ಚಿತ್ರದ ಶೀರ್ಷಿಕೆ ಗೀತೆ. ಸೋನು ನಿಗಮ್ ಅವರು ಧ್ವನಿಯಾಗಿದ್ದಾರೆ, ಜಾವೇದ್ ಅಖ್ತರ್ ಅವರ ರಚನೆ, ಶಂಕರ್ ಈಶಾನ್ ಲಾಯ್ ಅವರ ಸಂಗೀತ ಸಂಯೋಜನೆ.

ಮುಂದಿನ ಗೀತೆ ಲಾಪತಾ ಲೇಡೀಸ್ ಚಿತ್ರದ್ದು. ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ಸ್ವಾನಂದ್ ಕಿರ್ಕಿರೆ ಅವರ ರಚನೆಗೆ ರಾಮ್ ಸಂಪತ್ ಅವರು ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ.

ಜಹರ್ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಅವರು ದನಿಯಾಗಿದ್ರು. ಶಕೀಲ್ ಅಜ್ಮಿ ಅವರ ರಚನೆಗೆ ರೂಪ್ ಕುಮಾರ್ ರಾಥೋಡ್ ಅವರು ಸಂಗೀತವನ್ನ ಸಂಯೋಜಿಸಿದ್ದಾರೆ.

ಪ್ರೀತಮ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸಂಗೀತಮಯವಾದಂತಹ ಒಂದು ಗೀತೆಯನ್ನು ಆಲಿಸಿದ್ರಿ. ಸಮೀರ್ ಅವರು ಇದಕ್ಕೆ ಸಾಹಿತ್ಯವನ್ನು ರಚಿಸಿದ್ರು. ಭೂಲ್ ಭುಲಯ್ಯ ಚಿತ್ರದ ಗೀತೆ. ಹಾಡಿಗೆ ದನಿಯಾದವರು ಶ್ರೇಯಾ ಘೋಷಾಲ್ ಮತ್ತು ಎಂ ಜಿ ಶ್ರೀಕುಮಾರ್.

ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನ ಕೇಳಿದ್ರಿ. ಸಲಾಂ ನಮಸ್ತೆ ಚಿತ್ರದ ಗೀತೆ ಮೂಡಿ ಬಂತು. ಮೊದಲು ಸೋನು ನಿಗಮ್ ಹಾಗೂ ಮಹಾಲಕ್ಷ್ಮಿ ಅಯ್ಯರ್ ಅವರು ದನಿಯಾಗಿದ್ರು. ಜೈದೀಪ್ ಸಹ್ನಿ ಅವರ ರಚನೆಗೆ ವಿಶಾಲ್ ಶೇಖರ್ ಅವರು ಸಂಗೀತವನ್ನು ಸಂಯೋಜಿಸಿದ್ರು. ಮತ್ತೊಂದು ಗೀತೆ ಪದ್ಮಾವತ್ ಚಿತ್ರದ ಗೀತೆ ಆಗಿತ್ತು. ಸಿದ್ಧಾರ್ಥ ಗರಿಮಾ ಅವರ ರಚನೆಗೆ ಸಂಜಯ್ ಲೀಲಾ ಬನ್ಸಲೆ ಅವರು ಸ್ವರ ಸಂಯೋಜನೆಯನ್ನು ಮಾಡಿದ್ರು. ನೀತಿ ಮೋಹನ್ ಅವರು ಈ ಒಂದು ಗೀತೆಗೆ ದನಿಯಾಗಿದ್ರು.

ರೋಜಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿ ಹಾಗೂ ಚಿತ್ರ ಅವರು ಹಾಡಿದ್ದಾರೆ. ಪಿ ಕೆ ಮಿಶ್ರಾ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆ.

ಕೌಸರ್ ಮುನೀರ್ ಅವರ ಚಂದದ ಸಾಹಿತ್ಯ ಇದ್ದಂತಹ ಪ್ಯಾಡ್ಮನ್ ಚಿತ್ರದ ಗೀತೆಯನ್ನ ಆಲಿಸಿದ್ದಿ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ. ಅಮಿತ್ ತ್ರಿವೇದಿ ಅವರು ಇದಕ್ಕೆ ಸಂಗೀತವನ್ನ ಸಂಯೋಜಿಸಿದ್ರು. ನಮ್ಮ ಕೇಳುಗರು ಸಂದೇಶವನ್ನು ಕಳಿಸೋ ಮೂಲಕ ಹಾಡುಗಳು ತುಂಬ ಚೆನ್ನಾಗಿದ್ವು ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ನಾಯಕ್ ಅವರು ನೈಸ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲ ಅವರು ಗೊರಗುಂಟೆ ಪಾಳ್ಯದಿಂದ ಹಾಡುಗಳು ತುಂಬಾ ಚೆನ್ನಾಗಿದ್ವು ಅಂತ ಹೇಳಿದ್ದಾರೆ. ಇನ್ನು ಹಿಂದಿಯ ಹಾಡುಗಳು ತುಂಬ ಇಷ್ಟ ಆಯಿತು, ಒಂದಕ್ಕೊಂತ ಒಂದು ಚಂದದ ಹಾಡುಗಳು ತುಂಬ ಮೆಲೋಡಿಯಸ್ ಸಾಂಗ್ಸ್ ಅಂತ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬನ್ನಿ ಊಟ ಮಾಡೋಣ ಅಂತ ಒಬ್ಬರು ಸಂದೇಶವನ್ನು ಕಳಿಸಿದ್ರೆ, ಯಾರಿವರು? ಭಾಗ್ಯ ಅವರು. ಖಂಡಿತ ಬರೋಣ, ನನ್ನ ಇಷ್ಟದ ಹಾಡುಗಳೆಲ್ಲ ಪ್ರಸಾರ ಆದವು ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಸುಂದರ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಿ. ಬೆಳಗಿನಿಂದ ಕೆಲಸದ ಆಯಾಸ ಎಲ್ಲ ಇದೀಗ ಮಾಯ ಆಯಿತು, ಶುಭರಾತ್ರಿ ಅಂತ ಹೇಳಿದ್ದಾರೆ. ಶುಭರಾತ್ರಿ ತಮಗೂ ಕೂಡ. ಇನ್ನೂ ನಮ್ಮ ಕಾರ್ಯಕ್ರಮಗಳಿದ್ದಾವೆ, 11 ಗಂಟೆವರೆಗೂ ನೀವು ವಿವಿಧ ಭಾರತಿಯನ್ನು ಆಲಿಸ್ತಾನೇ ಇರಿ. ಇನ್ನು ಇವತ್ತಿನ ಈ ಒಂದು ಹಿಂದಿ ಮೆಲೋಡಿ ಕಾರ್ಯಕ್ರಮ ಈ ಒಂದು ಗೀತೆಯೊಂದಿಗೆ ಕೊನೆಯಾಗಿದೆ. ಮತ್ತೊಂದು ಸಂದೇಶ ಬಂದಿದೆ. ಗೋಕಕ್ಕ ತಾಲೂಕಿನ ವೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮಗಳ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕೂಡ ನೀವು ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದ ಜೊತೆಯಾಗಿದ್ದೀರಿ ಅನ್ನೋದನ್ನು ತಿಳಿಸ್ಬೋದು. 9483091092 ನಮ್ಮ ವಾಟ್ಸಪ್ ಸಂಖ್ಯೆ. ಮತ್ತೊಮ್ಮೆ 9483091029 ಈ ಒಂದು ಸಂಖ್ಯೆಗೆ ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಕಾರ್ಯಕ್ರಮವನ್ನು ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಬೋದು. ನಾವು ಸದಾ ಕಾಲ ನಿಮ್ಮ ಸಂದೇಶವನ್ನು ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಹಿಂದಿ ಗೀತೆಗಳನ್ನು ಪ್ರಸಾರ ಮಾಡ್ತಾ ಜೊತೆಯಾದದ್ದು ಮಾನಸ. ಇನ್ನೀಗ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಮೂರನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಿನ ಜಾವ 3:30ರಿಂದಲೇ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿವಿಧ ಬಗೆಯ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಲೋಕಾಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗದಗ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಗರ್ಭಿಣಿಯರು ಮತ್ತು ತಾಯಂದಿರ ಸಾವಿನ ಪ್ರಮಾಣ ಕಡಿಮೆ ಇದ್ದು ತೀವ್ರ ಸಮಸ್ಯೆಯಿಂದ ಬಳಲುವ ಬಾಣಂತಿಯರನ್ನು ರಕ್ಷಿಸಲು ಪ್ರತ್ಯೇಕ ಸ್ಪೆಷಲ್ ಟೀಂ ರಚಿಸಿರುವುದನ್ನು ಅವರು ಪ್ರಶಂಸಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಡಿಜಿಟಲೀಕರಣವು ಜಿಲ್ಲೆಯಲ್ಲಿ 86% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮಾಹಿತಿ ನೀಡಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಜೂಡೋ ಪಟು ಅಸ್ಮಿತಾ ದೇ ಐತಿಹಾಸಿಕ ಸಾಧನೆ ಮಾಡಿದ್ದು ಜೂಡೋ ಸ್ಪರ್ಧೆಯಲ್ಲಿ ದೇಶಕ್ಕೆ ಮೊದಲ ಬಾರಿಗೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ದೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಬಾಕ್ಸರ್ಗಳು ಅತ್ಯುತ್ತಮ ಪ್ರದರ್ಶನ ಮುಂದುವರಿಸಿದ್ದು 5 ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀತಿ ಪವಾರ್, ಅಂಕುಶ್ ಪಂಘಾಲ್, ಜೈಸ್ಮಿನ್ ಲಂಬೋರಿಯಾ, ಅರುಂಧತಿ ಚೌಧರಿ ಹಾಗೂ ಜಡುಮಣಿ ಸಿಂಗ್ ತಮ್ಮ ತಮ್ಮ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿ ಭಾರತಕ್ಕೆ ಕನಿಷ್ಠ 5 ಪದಕಗಳನ್ನು ಖಚಿತಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

10:03:17 ರಾತ್ರಿಯ ಈ ಹೊತ್ತು ಹೊತ್ತು ತಂದಿದ್ದೇನೆ ಪ್ರೇಮ ಗೀತೆಗಳನ್ನು. ಇದು ಪ್ರೇಮ ನಿನಾದ ಕಾರ್ಯಕ್ರಮ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿಯ ಕುರಿತಾದ ಒಂದಷ್ಟು ಮಾತು ಜೊತೆಗೆ ಹಾಡುಗಳು ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸೃಷ್ಟಿಕರ್ತ ಈಸ್ ಇನ್ ಲವ್, ಎಷ್ಟು ಚೆನ್ನಾಗಿದೆ ಅಲ್ಲ ಕಲ್ಪನೆ. ಪ್ರೀತಿ ಅನ್ನುವಂಥ ಪದನೇ ಹಾಗೆ ಅಮೋಘ. ಆ ಶಬ್ದ ಕಿವಿಗೆ ಬೀಳುತ್ತಲೇ ನಮಗೆ ಅರಿವಿಲ್ಲದ ಹಾಗೆ ಅದೆಷ್ಟೋ ಭಾವನೆಗಳು ಎದೆಯೊಳಗೆ ಒಮ್ಮೆ ಸುಳಿದಾಡ್ಬಿಡುತ್ತೆ. ಪ್ರೀತಿಯ ಮಧುರತೆನೆ ಹಾಗೆ ಅಲ್ವಾ? ಅದರಲ್ಲಿ ಯಾವುದೇ ಸ್ವಾರ್ಥ ಅನ್ನೋದಿರೋದಿಲ್ಲ. ಪ್ರೀತಿಸುವ ಹೃದಯ ಸದಾ ಜೊತೆಗೇ ಇರಬೇಕು ಅನ್ನೋದೊಂದೇ ಅದರ ಬಯಕೆ ಆಗಿರುತ್ತೆ.

ಪ್ರೀತಿಯಲ್ಲಿ ಸಿರಿವಂತ ಬಡವ ಮೇಲು ಕೀಳು ಅನ್ನುವಂತಹ ಮಾತೇ ಬರೋದಿಲ್ಲ. ಯಾಕಂದರೆ ಪ್ರೀತಿಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಜಾತಿ ಧರ್ಮ ಅಂದ ಚಂದ ಮೇಲು ಕೀಳು ದೊಡ್ಡಸ್ತಿಗೆ ಅದೆಲ್ಲನ ಮೆಟ್ಟಿ ಏರಿರೋವಂಥದ್ದೇ ಪ್ರೀತಿ. ಪ್ರೇಮದಲ್ಲಿರೋದು ಹೃದಯಗಳ ಪಿಸು ಮಾತುಗಳು, ಭಾವನೆಗಳ ಸಮಾಗಮ, ಮೌನ ಕವಿತೆ.

ತುಂಬಾ ಚಂದದ ಸಾಹಿತ್ಯ ಹಾಗೆ ಮಧುರವಾದ ಸಂಗೀತ ಇದ್ದಂತಹ ಪ್ರೇಮೋತ್ಸವ ಚಿತ್ರದ ಗೀತೆಯನ್ನ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಒಂದು ಗೀತೆಗೆ ಇತ್ತು. ನಮ್ಮ ಕೇಳುಗರು ಕೂಡ ತುಂಬಾ ಖುಷಿಯಾಗಿ ಹಾಡನ್ನ ಕೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಚಂದ ಚಂದದ ಗೀತೆಗಳು ನಮ್ಮ ಪ್ಲೇಲಿಸ್ಟ್ ನಲ್ಲಿ ರೆಡಿಯಾಗಿವೆ. ಹೀಗಾಗಿ ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಪ್ರೇಮ ನಿನಾದ ಕಾರ್ಯಕ್ರಮ.

ಹೌದು, ಈ ಪ್ರೀತಿಯಲ್ಲೇನೋ ಜಾದು ಇದೆ, ಆದರೆ ಅದನ್ನು ನಾವು ಕಂಡ್ಕೋಬೇಕಷ್ಟೆ. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಅನ್ನೋದಿರೋದಿಲ್ಲ, ಅದು ಎಲ್ಲೋ ಇರೋದಿಲ್ಲ, ನಮ್ಮಲ್ಲೇ ಇರುತ್ತೆ, ನಾವದನ್ನು ಅಪ್ಪಿಕೊಳ್ಬೇಕು. ಪ್ರೀತಿ ಅನ್ನೋ ಅಂದರೆ ಏನು ಅಂತ ಹುಡುಕ್ತಾನೆ ಸಮಯನ ಕಳಿಬಾರ್ದು, ಅದು ಉತ್ತರ ಇಲ್ಲದೆ ಇರೋ ಅಂಥ ಭಾವ, ಅದನ್ನು ಏನಿದ್ರೂ ಅನುಭವಿಸಬೇಕು ಅಷ್ಟೇ.

ನಮ್ಮೊಳಗೆ ಚಿಗಿರಿದಂತಹ ಪ್ರೀತಿಯನ್ನ ಯಾವುದೇ ಒತ್ತಡ ಇಲ್ಲದೆ ಮುಕ್ತ ಮನಸ್ಸಿನಿಂದ ಹೇಳಿಬಿಡಬೇಕು. ಆಗ ಮನಸ್ಸಿನಲ್ಲಿ ನಿರಾಳ ಭಾವವೊಂದು ಮೈದಳೆಯುತ್ತೆ. ಮನಸ್ಸುಗಳೆರಡು ಅಮೂರ್ತವಾಗಿ ಮಾತನಾಡಿದಾಗಲೇ ಪ್ರೀತಿಯ ಆಂತರ್ಯವನ್ನು ಅರಿಯೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಮೂರ್ತ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸದೇ ಇದ್ದರೆ ಮನಸ್ಸುಗಳು ಒಂದಾಗೋಕ್ಕೆ ಆಗಲ್ಲ.

ಪ್ರೀತಿ ಅನ್ನೋದೊಂದು ದಿವ್ಯಾನುಭೂತಿ, ಅದು ಗಾಳಿ ಹಾಗೆ. ಅದರ ಸಿಹಿ ಕಹಿಗಳನ್ನು ಅನುಭವಿಸಬಹುದೇ ಹೊರತು ಸ್ಪರ್ಶಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಅವರಿಗೋಸ್ಕರ ಪ್ರತಿ ಕ್ಷಣ ಹಾತೊರೆದ್ರೆ ಅದುವೇ ಪ್ರೀತಿ. ನೀವು ಇಷ್ಟಪಡುವವರ ತುಟಿ ಮೇಲೆ ಸದಾ ನಗುವೆ ತೇಲಾಡಲಿ ಅಂತ ಬಯಸಿದರೆ ಅದುವೇ ಪ್ರೀತಿ.

ಮಾತೇ ಇಲ್ಲದೆ ಮೌನದ ನಡುವೆಯೇ ಸಾವಿರಾರು ಸಂಭಾಷಣೆಗಳು ವಿನಿಮಯ ಆಗುತ್ತಲ್ಲ, ಅದೇ ಪ್ರೀತಿ. ಅವರ ಸಂತೋಷಕ್ಕಾಗಿ ನಮ್ಮದೆಲ್ಲವನ್ನೂ ತ್ಯಾಗ ಮಾಡ್ತೀವಲ್ಲ, ಅದುವೇ ಪ್ರೀತಿ. ಅವರ ಕಷ್ಟಕ್ಕೆ ನಮ್ಮ ಕಣ್ಣಂಚಲ್ಲಿ ಕಣ್ಣೀರು ತೊಟ್ಟಿಕ್ಕುತ್ತಲ್ಲ, ಅದೇ ಪ್ರೀತಿ. ಸಾವಿರ ಸಂಕಷ್ಟದ ನಡುವೆ ಕೂಡ ಅವರು ಚೆನ್ನಾಗಿರಲಿ ಅಂತ ಬಯಸ್ತೀವಲ್ಲ, ಅದೇ ಪ್ರೀತಿ. ಒಟ್ಟಾರೆಯಾಗಿ ಈ ಪ್ರೀತಿ ಪ್ರೇಮ ಅನ್ನೋದು ಬಹುರೂಪಿಯಾದದ್ದು, ಸಂದರ್ಭಕ್ಕೆ ತಕ್ಕಂತೆ ಬದಲಾಗಿ ಸ್ಥಿರವಾಗಿ ಉಳಿಯುವಂಥದ್ದು.

ಪ್ರೀತಿ ಪ್ರೇಮ ಒಲುಮೆ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಖಚಿತವಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೇ ಅದರ ಅಂತ್ಯವನ್ನು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಅನ್ನೋದು ಕಾಳಗವೂ ಹೌದು, ಸಮರವೂ ಹೌದು, ಹಾಗೆಯೇ ಅದು ಅಭಿವೃದ್ಧಿಯ ಸಂಕೇತ ಕೂಡ. ತನ್ನ ಹಾಗೂ ತನ್ನ ಪ್ರೇಮಿಯ ಒಲುಮೆಯಲ್ಲಿ ದೃಢ ವಿಶ್ವಾಸ ಇರುವಂತಹ ಸಂಗಾತಿಗಳಿಗೆ ಪ್ರೀತಿ ಎಂದಿಗೂ ಹೋರಾಟ ಆಗೋದಿಲ್ಲ, ಆನಂದದಾಯಕವಾದ ವಿಹಾರ ಆಗತ್ತೆ.

ಗಡಿಯಾರದ ಎರಡು ಕಿವಿಯನ್ನು ಹಿಂಡಿ ಕೇಳಬೇಕು, ಯಾಕಪ್ಪ ಇಷ್ಟು ಬೇಗ ಕಾಲ ಆಗೋಯ್ತು, ಇನ್ನೊಂದಷ್ಟು ಪ್ರೀತಿಯ ಗೀತೆಗಳನ್ನು ಕೇಳಬೇಕಿತ್ತಲ್ಲ ಅಂತ ಅಲ್ವಾ. ಒಟ್ಟಿನಲ್ಲಿ ಪ್ರೀತಿಯ ಸಾಕ್ಷಾತ್ಕಾರ ಸವಿಯನ್ನು ತರುವಂತಹ ಅಮೃತ ಗಾನ.

ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿ, ಹಾಡುಗಳು ತುಂಬಾನೇ ಚೆನ್ನಾಗಿತ್ತು, ಮನಮುಟ್ಟುವಂತಹ ಸಂಗೀತ, ಮಧುರವಾದ ಹಾಡುಗಳು, ಉತ್ತಮವಾದ ನಿರೂಪಣೆ, ಕಾರ್ಯಕ್ರಮ ಮನಮೋಹಕವಾಗಿತ್ತು ಅಂತ ಹೇಳಿದ್ದಾರೆ. ಧನ್ಯವಾದ ತಮಗೆ. ಇನ್ನು ಎಲ್ಲ ಹಾಡುಗಳು ತುಂಬಾನೇ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ರತ್ನ ನಾಗಪ್ಪ ಅವರು. ಅಂಬುಜ ಮಳಖೇಡ್ಕರ ಇವರು ಕೂಡ ನಮಸ್ಕಾರ, ಹಾಡುಗಳೆಲ್ಲವೂ ತುಂಬಾನೇ ಇಷ್ಟವಾದವು ಅಂತ ಹೇಳಿದ್ದಾರೆ. ಇನ್ನು ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹಾಡುಗಳು ಖುಷಿ ನೀಡ್ತಾ ಇದ್ದಾವೆ, ತುಂಬ ಖುಷಿಯಾಯಿತು ಅಂತ ಹೇಳಿದರೆ, ಮತ್ತೊಬ್ಬರು ಮಂಜುನಾಥ್ ಪಿ ಕಾಲತಿಮ್ಮನಹಳ್ಳಿಯಿಂದ ಗುಡ್ ನೈಟ್ ಅಂತ ಹೇಳಿದ್ದಾರೆ. ಇನ್ನು ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಪ್ರೇಮನಾದ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ರೆ, ಪ್ರೇಮನಾದ ಗೀತೆಗಳು ಇಷ್ಟ ಆಗ್ತದೆ, ಮಲಗೋ ಮುನ್ನ ಚಂದದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ನಿಮಗೆ ವಿವಿಧ ಭಾರತಿಗೆ ಧನ್ಯವಾದ, ಶುಭರಾತ್ರಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದಾರೆ. ಇನ್ನು ಯಾರಿವರು ಸೂಪರ್ ಸಾಂಗ್ಸ್, ಧನ್ಯವಾದಗಳು. ನಾವು ಮುನವಳ್ಳಿಯಿಂದ ಮೂಡುಬಿದ್ರಿಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಕೇಳ್ತಾ ಇದ್ವಿ. ಬೆಳಗಾವಿ ಜಿಲ್ಲೆ ಮುನವಳ್ಳಿಯಿಂದ ಮಾಳೇಶ ತಾಂದಳೆ ಅವರು ಹೀಗೆ ಹೇಳಿದ್ದಾರೆ. ಇನ್ನು ತುಂಬ ಚಂದ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತೀರಾ ರೀ ಅಂತ ಒಬ್ಬರು ಸಂದೇಶವನ್ನು ಕಳಿಸ್ತಾರೆ. ಯಾರಿವರು? ವಾಣಿಶ್ರೀ ಅವರು ಧಾರವಾಡದಿಂದ. ಇನ್ನು ಕಲಬುರಗಿಯಿಂದ ರಾಧಾಕೃಷ್ಣ, ಈ ರಾತ್ರಿ ಹೊತ್ತು ಹಾಡುಗಳು ಇಂಪಾಗೆ ಕೇಳಿ ಬರ್ತಿದೆ ವಿವಿಧ ಭಾರತಿಯಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಆಳಂದದಿಂದ ಶ್ರೀಶಾ, ಶೀತಲ್, ಬಸವರಾಜ, ದಾಕ್ಷಾಯಣಿ, ಚನ್ನವೀರಯ್ಯ, ಹಿರೇಮಠ, ಪ್ರೇಮ ಪ್ರಧಾನಿಸ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು ಅಂತ ಹೇಳ್ತಿದ್ರೆ, ಕಲಬುರಗಿ ಜಿಲ್ಲೆ ಕರಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಪ್ರೇಮದ ಹನಿಗಮನವನ್ನು ಕಳಿಸ್ಬಿಟ್ಟಿದ್ದಾರೆ. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ, ಈ ಪ್ರೀತಿಯಲ್ಲಿ ಏನೋ ಜಾದೂ ಇದೆ, ಪ್ರೇಮ ನಿನಾದದಲ್ಲಿ ಬರ್ತಾ ಇರುವಂಥ ಗೀತೆಗಳಲ್ಲೂ ಕೂಡ ಜಾದೂ ಇದೆ ಅಂತ ಹೇಳಿದ್ದಾರೆ. ಚಂದದ ಸಂದೇಶ. ಹಾಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಸಂತೋಷ ಆಯಿತು ಅಂತ ಇಚ್ಚಲ ಕರಂಜಿಯಿಂದ ಜಯಶ್ರೀ ಅಶೋಕ್ ಗೋಕಾವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಧುರವಾದ ಹಾಡುಗಳು ಅಂತ ಹೇಳಿದ್ದಾರೆ ಅನ್ನಪೂರ್ಣ ಗಿರಿಜಮ್ಮ, ಎನ್ ಎಸ್ ಬಡಾವಣೆ, ಹೊಸದುರ್ಗದಿಂದ. ಇನ್ನು ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ ಇವರೆಲ್ಲರೂ ತುಂಬ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಸಂದೇಶದ ಮೂಲಕ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ ಎಲ್ರಿಗೂ ಕೂಡ ಧನ್ಯವಾದಗಳು. ಹೊಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರಿಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ. ಬಾದಾಮಿ ಕೆರೂರು ಪಟ್ಟಣದ ಲಕ್ಷ್ಮೀ ಬಂಗಾರಿ ತಿರುಪತಿಯವರಿಗೆ, ಮಾಧವನ್ ಚೆನ್ನೈ ಅವರಿಗೆ, ಮಂಡಿಕಲ್ ಕೃಪಾ ಉಮೇಶ್ ಅವರಿಗೆ ಹಾಡುಗಳು ಇಷ್ಟ ಆಗಿದೆಯಂತೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಈ ಸಂಜೆಯಿಂದ ರಾತ್ರಿವರೆಗೂ ನಿಮ್ಮ ಜೊತೆಯಾದದ್ದು ಮಾನಸ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ದವಾಗಿದ್ದು ಬಂದ್ ಕರೆ ನೀಡಿರುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ, ಬಂದ್ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ರಾಷ್ಟೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನವನ್ನು ಅನುಷ್ಠಾನಗೊಳಿಸಲು 2030-31 ಹಣಕಾಸು ವರ್ಷದವರೆಗೆ 84 ಕೋಟಿ 84 ಸಾವಿರ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆಂಡಿ ಬರ್ನ್ಹ್ಯಾಮ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಕರೆ ಮಾಡಿ ಅಭಿನಂದಿಸಿದ್ದಾರೆ. ದೆಹಲಿ ರಾಷ್ಟ ರಾಜಧಾನಿ ಪ್ರದೇಶ ಎನ್ಸಿಆರ್ನಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಕೈಗಾರಿಕೆಗಳಿಗೆ ಧೂಳಿನ ಕಣಗಳ ಹೊರಸೂಸುವಿಕೆ ಮಾನದಂಡಗಳ ಅನುಷ್ಠಾನಕ್ಕೆ ಎನ್ಸಿಆರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ವಾಯುಗುಣಮಟ್ಟ ನಿರ್ವಹಣಾ ಆಯೋಗ ಕಾಲಮಿತಿಯನ್ನು ವಿಸ್ತರಿಸಿದೆ. ಪರಿಷ್ಕೃತ ಮಾನದಂಡವು ಈ ವರ್ಷದ ಅಕ್ಟೋಬರ್ 1 ಜಾರಿಗೆ ಬರಲಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಬಾಕ್ಸರ್ಗಳು ಅತ್ಯುತ್ತಮ ಪ್ರದರ್ಶನ ಮುಂದುವರಿಸಿದ್ದು 5 ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ 54 ಕೆಜಿ ವಿಭಾಗದ ಸೆಮಿಫೈನಲ್ನಲ್ಲಿ ಪ್ರೀತಿ ಪವಾರ್ ಜಾಂಬಿಯಾದ ಕ್ಯಾಥರಿನ್ ಮುವಾಪೆ ಅವರನ್ನು 5-0 ಅಂತರದಿಂದ ಮಣಿಸಿ ಫೈನಲ್ ಪ್ರವೇಶಿಸಿದರು. ಅವರು ನಾಳೆ ನಡೆಯಲಿರುವ ಪ್ರಶಸ್ತಿ ಸುತ್ತಿನಲ್ಲಿ ಕೆನಡಾದ ಸ್ಕಾರ್ಲೆಟ್ ಡೊಲ್ಗಾಡೋ ಅವರನ್ನು ಎದುರಿಸಲಿದ್ದಾರೆ. ಮೇಘಾಲಯ ಸರ್ಕಾರದ ಸಹಯೋಗದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಆಯೋಜಿಸಿರುವ 135ನೇ ಡ್ಯುರಾಂಡ್ ಕಪ್ ಫುಟ್ಬಾಲ್ ಟೂರ್ನಿಯ ಶಿಲ್ಲಾಂಗ್ ಹಂತಕ್ಕೆ ಇಂದು ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಚಾಲನೆ ದೊರೆಯಿತು. ಟೂರ್ನಿಯ ಮೊದಲ ಪಂದ್ಯದಲ್ಲಿ ಶಿಲ್ಲಾಂಗ್ ಲಜಾಂಗ್ ಎಫ್ಸಿ ನಾಂಗ್ಸೆಹ್ ಎಸ್ಸಿ ಮತ್ತು ಸಿಸಿ ತಂಡವನ್ನು 2-0 ಗೋಲುಗಳಿಂದ ಸೋಲಿಸಿ ಶುಭಾರಂಭ ಮಾಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.